ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾಳ ಶುಭ ಮುಂಜಾವಿನ ನಮಸ್ಕಾರಗಳು. ಸ್ನೇಹಿತರೆ, ಇಂದು ಭಾನುವಾರ, 2026 ಇಸ್ವಿಯ ಆಗಸ್ಟ್ ತಿಂಗಳ 23 ತಾರೀಕು. ಅಂದರೆ ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಭಾದ್ರಪದ ಮಾಸದ 1 ದಿನ. ಈಗ ಸಮಯ 5:58:38. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6 ಗಂಟೆ.

ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 6:10 ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಕೇಳುವಿರಿ ಚಿಂತನ ಜಗದೀಶ್ ಬಿಎಂ ಇವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 6:35 ದೇಶಭಕ್ತಿಗೀತೆ ಕೇಳುವಿರಿ ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಸುಂಕೇಶ್ವರ ತಾಂಡಾದ ಚಂದಮ್ಮ, ಲಕ್ಷ್ಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಆಲಿಸುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು ನಿಲಯದಿಂದ ಬಿತ್ತರಗೊಳ್ಳಲಿವೆ. ಇನ್ನು 8:30 ನವೋದಯ ನಡೆ, ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಹೃದಯ ಸ್ತಂಭನ ಆದಾಗ ಸಿಪಿಆರ್ನ ಮಹತ್ವ ಕುರಿತು ನವೋದಯ ಮೆಡಿಕಲ್ ಕಾಲೇಜಿನ ಅರವಳಿಕೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಾಬು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ, ಧ್ವನಿ ಮುದ್ರಣ ಮತ್ತು ನೆರವು ಬಿ ನರಸಿಂಹಲು. ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:05 ವಚನಗಾಯನ ಕಾರ್ಯಕ್ರಮ, 9:30 ನಿಮ್ಮ ನೆಚ್ಚಿನ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆ ನಿಮಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ. ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ವಿಷ್ಣು ಶರ್ಮಾ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 1:00 ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ ಜಿ ಮಿಷನ್ ಮಾಹಿತಿ. ಅಮರೇಶ್ ಆಶಿಹಾಳ್ ಅವರಿಂದ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 3:00 ಎಫ್ಎಂ 101.3 ಕಂಪನಾಂಕದ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ.

ಇನ್ನು ನಿಲಯದ ಈ ದಿನದ ಸಂಜಯ್ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 6:15ಕ್ಕೆ ಸಂಧ್ಯಾ ಕಿರಣ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು 7:20ಕ್ಕೆ, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 7:45ಕ್ಕೆ ಕನ್ನಡ ಭಾಷಣ ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಒಂಬತ್ತು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 9:30 ನಿಮಿಷಕ್ಕೆ ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋಸ್ಕೋಪ್ ಬೆಂಗಳೂರು ಕೇಂದ್ರದಿಂದ, 10 ಗಂಟೆಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಲಯದಿಂದ ಬಿತ್ತರಗೊಳ್ಳಲಿವೆ.

ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಈಗ ಕೇಳೋಣ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಆರಂಭದಲ್ಲಿ ಕೇಳೋಣ ಪುರಂದರದಾಸರು ಇವರ ಕೀರ್ತನೆಯನ್ನು ಎಂ ಎಸ್ ಶೀಲಾ ಇವರ ಧ್ವನಿಯಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಹೆಚ್ ಎ ಕಟ್ಟಿ ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಸಂಗೀತ ಕಟ್ಟಿ ಇವರ ಧ್ವನಿಯಲ್ಲಿ ಕೇಳಿಬಂದರೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30 ಆಗುತ್ತಲಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ ಜಗದೀಶ್ BM ಇವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿಯೇ.

0: ಚಿಂತನ ಜಗದೀಶ್ ಬಿಎಂ ಅವರಿಂದ.
1: ಶ್ರುತಿ, ಲಯ, ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ, ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ

0: ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
1: ಇದುವರೆಗೆ ಜಗದೀಶ್ ಬಿ ಎಂ ಅವರಿಂದ ಚಿಂತನ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ 6:35. ಕೇಳಿ ದೇಶಭಕ್ತಿ ಗೀತೆ. ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ಕೇಳೋಣ ವೃಂದಗಾನದಲ್ಲೇ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಸುಂಕೇಶ್ವರ ತಾಂಡಾದ ಚಂದಮ್ಮ, ಲಕ್ಷ್ಮೀ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳನ್ನು

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ

0: ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಕೃಷಿ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯ ರೈತರು ಒಂದೇ ಪ್ರದೇಶದಲ್ಲಿ ಒಟ್ಟಾಗಿ ಒಂದೇ ಬೆಳೆ ಬೆಳೆಯುವ ಮೂಲಕ ಉತ್ಪಾದನೆ, ಮಾರುಕಟ್ಟೆ, ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ಕುರಿತು ರೈತರ ಮನವೊಲಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀರಿನ ಬಳಕೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಬೆಳೆಗಳನ್ನು ಉತ್ತೇಜಿಸುವುದು ಹಾಗೂ ರೈತರಿಗೆ ಪರ್ಯಾಯ ಬೆಳೆ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಯೋಜನೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ರೈತರ ಅಗತ್ಯಕ್ಕೆ ಅನುಗುಣವಾಗಿ ವಿನೂತನ ಯೋಜನೆಗಳನ್ನು ರೂಪಿಸಿ ಅವರನ್ನು ತಲುಪಬೇಕು. ಹೊಸ ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಕೃಷಿ ಪದ್ಧತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯೋಜನೆ ರೂಪಿಸಬೇಕಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಭೂಪ್ರದೇಶದಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಲ್ಲ, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ, ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಪ್ಪಿಕೊಂಡಿದ್ದರು. ಆನಂತರ ಸಂಬಂಧಿಸಿದ ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ.

0: ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಾತಿಯ ಹೆಸರು ಮುನ್ನೆಲೆಗೆ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯಗಳ ಮೂಲಕ ಅಂಚೆ ಸೇವೆಗಳನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ಜೆನ್ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಜೆನ್ ಪೋಸ್ಟ್ ಆಫೀಸ್ ಮುಂದಿನ ಪೀಳಿಗೆಗಾಗಿರುವ ಅತ್ಯಾಧುನಿಕ ಪೋಸ್ಟ್ ಆಫೀಸ್ ಆಗಿದ್ದು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಒಂದು ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿ ಅಂಚೆ ಕಚೇರಿಯಾಗಿದೆ ಎಂದರು. ಆಧುನಿಕ ಸೌಲಭ್ಯಗಳು ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನು ಒಳಗೊಂಡಿರುವ ಈ ಕಚೇರಿಯು ಸಾರ್ವಜನಿಕರಿಗೆ ಮತ್ತಷ್ಟು ವೇಗದ ಸುಲಭ ಅಂಚೆ ಸೇವೆಗಳನ್ನು ಒದಗಿಸಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ನುಡಿದರು. ರಾಜ್ಯದಲ್ಲಿ ಉಂಟಾಗಿರುವ ಮಳೆಯ ಅಭಾವ ಹಾಗೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, 60 ದಿನಗಳ ಅವಧಿಯಲ್ಲಿ 200 ಗಂಟೆಗಳ ಕಾಲ ವಿಮಾನಗಳ ಮೂಲಕ ಮೋಡ ಬಿತ್ತನೆ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು, ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಬಾಂಧವರಿಗೆ ನೆರವಾಗಲು, ಕುಡಿಯುವ ನೀರಿನ ಅಭಾವ ನೀಗಿಸಲು ಹಾಗೂ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಿಸಲು ಈ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆ ಪೂರಕವಾಗಲಿದೆ. ರೈತರ ಹಿತರಕ್ಷಣೆ ಮತ್ತು ಬರ ನಿರ್ವಹಣೆಗೆ ತಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಅರಿವು ಕೇಂದ್ರಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ಗಳನ್ನು ಒದಗಿಸಿ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯುವಜನರ ಹೆಚ್ಚಿನ ಕಲಿಕೆ ಮತ್ತು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇಂದಿನ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಅರಿವು ಕೇಂದ್ರಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದರೆ ಯುವಜನರ ಉದ್ಯೋಗಾವಕಾಶಗಳು ದ್ವಿಗುಣಗೊಳ್ಳುತ್ತವೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸರ್ಕಾರಿ ಉದ್ಯಾನಗಳ ರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆ ತರಲು ಸರ್ಕಾರ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿರುವ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ 5%ರಷ್ಟನ್ನು ಮಾರಾಟ, ವಿನಿಮಯ, ಉಡುಗೊರೆ ಅಥವಾ ಅಡಮಾನ ಇಡಲು ಅವಕಾಶ ಕಲ್ಪಿಸುವ ಪ್ರಸ್ತಾವನೆ ತಿದ್ದುಪಡಿ ಮಸೂದೆಯಲ್ಲಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ, ನಾಗರಿಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ಹಿಂದೆ ಕೆರೆಗಳ ಬಫರ್ ವಲಯವನ್ನು ಕಡಿಮೆ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಇದೀಗ ಉದ್ಯಾನಗಳ ಮೇಲೂ ಕಣ್ಣಿಟ್ಟಿರುವ ಸರ್ಕಾರಕ್ಕೆ ನೆಲ, ಜಲ, ವಾಯು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯೇ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ನ

0: 2023 ಆಗಸ್ಟ್ 23 ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಿಎಸ್ಆರ್ ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳಿಗೆ ದ್ವಿಭಾಷಾ ಕಲಿಕೆ, ದೈಹಿಕ ಶಿಕ್ಷಣ, ಸಂಗೀತ, ಗಣಕಯಂತ್ರ ಸೇರಿದಂತೆ ಎಲ್ಲಾ ಶಿಕ್ಷಕರ ಸೇವೆ ದೊರೆಯಲಿದೆ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ 75,000 ಶಿಕ್ಷಕರ ಅಗತ್ಯವಿದ್ದು ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿವಿಧ ತಂತ್ರಜ್ಞಾನ ಆಧಾರಿತ ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಡಾ ಭಾಗ್ಯವಾನ ಮುದಿಗೌಡರ್ ಹೇಳಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ 8 ದಿನಗಳ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯ ದೃಷ್ಟಿಕೋನ ಮತ್ತು ಸಂವೇದನಾತ್ಮಕ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ 2ನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3 ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ

0: ಕಲ್ಬುರ್ಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲ್ಬುರ್ಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಿಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಿಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ

0: ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8799020108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಈ ಭಾಗದಲ್ಲಿ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ನಡೆದ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ 9 ದಿನಗಳ ಕಾಲ ಅನೇಕ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಸಮಾವೇಶಗಳಲ್ಲಿ ಅನೇಕ ಗಣ್ಯರು, ಅನುಭಾವಿಗಳು, ವಿವಿಧ ಮಠಾಧೀಶರುಗಳು, ಸಾಧಕರು, ಸಜ್ಜನರು ತಮ್ಮ ಪ್ರೇರಣಾದಾಯಿ ಮಾರ್ಗದರ್ಶಿ ಮಾತುಗಳಿಂದ, ಪೂಜ್ಯರು ಆಶೀರ್ವಚನದ ಮೂಲಕ ಜನರಲ್ಲಿ ಪ್ರೇರಣೆಯನ್ನ ತುಂಬಿದ್ದರು. ಅಂಥ ಒಂದು ಸಮಾವೇಶ ಧರ್ಮ ಮತ್ತು ಸಂಸ್ಕೃತಿ ಸಮಾವೇಶ. ಈ ಸಮಾವೇಶದ ದಿಶಾನಿರ್ದೇಶನ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪರಮಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನದ ನುಡಿಗಳ ಮೂಲಕ ಪ್ರೇರಣೆಯನ್ನ ನೀಡಿದರು. ಕಳೆದ ಸಂಚಿಕೆಯಲ್ಲಿ ಪೂಜ್ಯರ ಒಂದಿಷ್ಟು ಶುಭಾಶೀರ್ವಚನವನ್ನ ಕೇಳಿದ್ವಿ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಅವರ ಆಶೀರ್ವಚನದ 5 ಧ್ವನಿ ಮುದ್ರಣ ಭಾಗಗಳನ್ನ ಕೇಳಿ ಬರೋಣ.
1: ನಮ್ಮ ಹಣೆ ಬರ ಸರಿಗಿಲ್ಲಂತೀವ್ ನಾವು. ಮನುಷ್ಯನೇ ನಮ್ಮ ಹಣೆಯ ಬರವನ್ನ ಯಾರೋ ಬರದಿಲ್ಲ. ನಿನ್ನ ಹಣೆಯ ಬರಹವನ್ನ ನಿನ್ನ ಬೆವರ ಹನಿಗಳಿಂದ ಮಾತ್ರ ನೀನು ಅಳಕಿಸಲಿಕ್ಕೆ ಸಾಧ್ಯ ಇದೆ. ಇದು ದುಡಿಮೆಯ ಸಂಸ್ಕೃತಿ. ಇದು ಯಾವುದು? ಈ ಪ್ರಕೃತಿಯೇ ನಿಜವಾದ ದೇವರಷ್ಟೇ. ನಾವು ದೇವರಿಗೆ ಲಕ್ಷ ದೀಪಗಳನ್ನು ಹಚ್ಚಿ ಆರಾಧಿಸುವುದು ನಿಜವಾದ ದೇವರ ಆರಾಧನೆ ಅಲ್ಲ. ವೃಕ್ಷ ದೀಪಗಳನ್ನು ಹಚ್ಚಿ ದೇವತೆಯನ್ನು ಆರಾಧಿಸು, ನಿಸರ್ಗವನ್ನು ಆರಾಧಿಸು, ವೃಕ್ಷ ದೀಪದಿಂದ ಆರಾಧಿಸಬೇಕು. ಇದನ್ನು ಕೆಡಿಸಬೇಡ ಈ ಜಗತ್ತನ್ನು. ಟಿಚ್ ನಾಟ್ ಹಾನ್ ಅಂತ ಒಬ್ಬ ಸಂತ, ಹಿ ಟಾಟ್ ಮೈಂಡ್ ಫುಲ್ನೆಸ್. ಆ ಥಿಚ್ ನಾಟ್ ಹಾನ್ ಹೇಳ್ತಾನೆ, ನಮ್ಮ ಬದುಕು ಹೇಗಿರಬೇಕು? ನಾವು ಭೂಮಿ ತಾಯಿಯ ಮೇಲೆ ಇಡುವಾಗ ನಾವಿಡುವ ಪ್ರತಿಯೊಂದು ಹೆಜ್ಜೆ ಹೇಗಿರಬೇಕು ಅಂದ್ರೆ, ನಾನಿಡುವ ಪ್ರತಿಯೊಂದು ಹೆಜ್ಜೆ ನಾನು ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗಿರ್ಬೇಕಂತ, ನನ್ನ ಹಡೆ ತಾಯಿಗೆ ಮುತ್ತು ಕೊಟ್ಟಷ್ಟು ಸಂವೇದನಾಶೀಲನಾಗಿ ನಾನು ಈ ಭೂಮಿಯ ಮೇಲೆ ಬದುಕಬೇಕು. ಇದನ್ನು ಕೆಡಿಸಬೇಡ ಅಷ್ಟೇ. ಮನುಷ್ಯನಿಗೆ ಗೊತ್ತಿರಬೇಕು. ಈಗ ನೀವು ರೈತರದಿರಿ, ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿರ್ತದೆ, ಆದ್ರೆ ಹಾಲೈತೆ ಅಂತ ಗೊತ್ತಿಲ್ಲ, ರಕ್ತ ಕುಡದೈತದು ಅಷ್ಟೆ. ಹಂಗ ಇಡೀ ಈ ಭೂಮಿ ತಾಯಿ ನಿಸರ್ಗ ದೇವತೆಯ ಮಧ್ಯದೊಳಗ ನಾವು ಹಾಲಿನ ಅಮೃತದ ರುಚಿ ಇದ್ರೂ ಸಹಿತ ಇದನ್ನ ಕೆಡಿಸಿ ಬದುಕಿದೀವಿ ಅಂದ್ರ ಆಕಳ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಇದ್ದಂಗೆ. ಯಾಕಂದ್ರ ಹಾಲಿನ ಸವಿ ನಮಗ್ ಗೊತ್ತಿಲ್ಲ. ಒಂದು ದುಂಬಿ ಇರ್ತದೆ, ದುಂಬಿ ಹೆಂಗ ಬದುಕ್ತೈತಿ ಅಂದ್ರ, ದುಂಬಿ ಹೂವಿನಿಂದ ಹೂವಿಗೆ ಹಾರತೈತಿ, ಹೂವಿನ ಮೇಲ ಹೂವಿಗೆ ಕೂಡತೈತಿ. ಹೂವ ಕೆಟ್ಟಿಲ್ಲ, ಆದ್ರೆ ಮಕರಂದ ಹೀರುವುದನ್ನು ಬಿಟ್ಟಿಲ್ಲ. ಇದು ಹೂಂಬೆಯ ಬದುಕಿದು. ಹಾಗೆ ಈ ಜಗತ್ತಿನೊಳಗೆ ನಾವು ಹೇಗೆ ಬದುಕಬೇಕು ಅಂದ್ರೆ, ಪ್ರಕೃತಿ ಕೆಟ್ಟಿರಬಾರದು ಮತ್ತು ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಪ್ರಕೃತಿಯೊಂದಿಗೆ ಮನುಷ್ಯ ಸಂವೇದನಾಶೀಲನಾಗಿ ಬದುಕುವ ಕಲ ಇದು. ಮನುಷ್ಯ ಹೀಗೆ ಬದುಕಬೇಕಷ್ಟೇ. ಈ ಪ್ರಕೃತಿಯನ್ನು ಕೆಡಿಸಬೇಡ, ನಿನ್ನ ದೇಹವನ್ನು ಕೆಡಿಸಬೇಡ, ಮನವನ್ನು ಕೆಡಿಸ್ಕೋಬೇಡ. ಈ ದೇಹ ಮನ ಇದನ್ನೆಲ್ಲ ಒಂದು ಕ್ಷಣ ಮನುಷ್ಯನೇ ಈ ದಿವ್ಯತೆಗೆ ನೀನು ಅರ್ಪಿಸುವುದಿದೆಯಲ್ಲ, ಅದು ಸಂಸ್ಕೃತಿ. ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸಾಹ ಬರ್ತದೆ, ಒಬ್ಬ ಚಿಂತಕ ಒಂದು ಸುಂದರ ಮಾತು ಹೇಳ್ತಾನೆ, ಉತ್ಸವ ಯಾವಾಗ ತುಂಬತೈತಿ ಅಂದ್ರ, ಯಾವಾಗ ನಿನ್ನ ಜೀವನ ಒಂದು ಸೆಲೆಬ್ರೇಷನ್ ಆಗ್ತದೆ. ಲೈಫ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್. ದಿಸ್ ಲೈಫ್ ಶುಡ್ ಬಿಕಮ್ ಎ ಸೆಲೆಬ್ರೇಷನ್. ವೆನ್ ಯು ಮೂವ್ ಯುವರ್ ಫೋಕಸ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ಲೈಫ್ ಬಿಕಮ್ ಸೆಲೆಬ್ರೇಷನ್. ಯಾವಾಗ ನಿನ್ನ ಜೀವನದಿಂದ ನನಗೆ ಬೇಕು ಅನ್ನುವುದು ಬಿಟ್ಟು ನಾನು ಬದುಕಿದ ಈ ಪ್ರಪಂಚಕ್ಕೆ ಮರಳಿ ಕೊಡಬೇಕನ್ನುವುದು ಯಾವಾಗ ನಿನ್ನ ಎದೆಯಾಗ ಮೂಡ್ತೈತಲ್ಲ, ಅಂದೇ ನಿನ್ನ ಜೀವನ ಉತ್ಸವ ಶುರು ಆಗ್ತದೆ ನಿನ್ನ ಜೀವನದಲ್ಲಿ. ಹೊಳ್ಳಿ ಈ ಜಗತ್ತಿಗೆ ದೇಶಕ್ಕೆ ನಾನು ಕೊಟ್ಟು ಹೋಗಬೇಕನ್ನುವ ಭಾವ ಬರಬೇಕು ನಮ್ಮಲ್ಲಿ. ನಮಗೆ ಕೊಡಬೇಕನ್ನೋದು ಗೊತ್ತಿಲ್ಲ, ಬರೇ ತಗೋಬೇಕನ್ನೋದು ಅಷ್ಟೇ ಗೊತ್ತೈತಿ ನಮಗೆ. ಒಬ್ರು ಯಾರೋ ನೌಕರಿ ಒಳಗಿದ್ರಂತ, ನೌಕರಿಯಿಂದ ರಿಟೈರ್ಡ್ ಆದ್ರೆ, ಅವರು ರಿಟೈರ್ಡ್ ಆದ್ಮೇಲೆ ಅವ್ರ ದೋಸ್ತಿಗೆ ಹೇಳಿದ್ರಂತ, ಅಲ್ಲ ನನಗೆ ಯಾಕೋ ಅರ್ಧ ಪಗಾರ ಕೊಡಕತ್ತೈತರ ಜನ ಸರ್ಕಾರ. ಅವಾಗ ಅವ್ರ ದೋಸ್ತ್ ಹೇಳ್ದ, ಅಲ್ಲಿ ಮತ್ತೆ ರಿಟೈರ್ಡ್ ಆಗಿರಲ್ರಿ, ನೀವು ಅರ್ಧ ಪಗಾರ ಕೊಡ್ತಾರಿ, ಕೆಲಸ ಏನು ಇರುದಿಲ್ಲ, ಅರ್ಧ ಪಗಾರ ಕೊಡ್ತಾರ. ಅವ್ರಂದ್ರಂತ, ಇಲ್ಲ ಮೊದಲು ನಮಗೇನು ಕೆಲಸ ಮಾಡ್ತಿದ್ದಿಲ್ಲ, ಆದ್ರೂ ಅವಾಗ ಪೂರ ಕೊಡ್ತಿದ್ರು, ಈಗ ಅದಕ್ಕೆ ಅರ್ಧ ಕೊಡ್ತಾರ ಗೊತ್ತಿಲ್ಲ ನಮಗಂತ, ಮೊದಲು ಏನೂ ಮಾಡಿಲ್ಲ ನಾವು. ಅಂದ್ರೆ ನಮ್ದೇನಿದೆ, ದುಡಿಯುವ ಸಂಸ್ಕೃತಿ ಇಲ್ಲ. ಈ ದೇಶಕ್ಕಾಗಿ ಎಷ್ಟು ಜನ

ಹೆಂಗ ಪ್ರಾಣ ಕೊಟ್ಟು ನಮಗೊಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ, ಈ ಸ್ವಾತಂತ್ರ್ಯವನ್ನ ನಾವೆಲ್ಲ ಉಳಿಸ್ಕೋಬೇಕಾಗ್ತದೆ. ಇದಕ್ಕೆ ಭಗತ್ ಸಿಂಗ್ನಂತವ್ರು ಎಷ್ಟು ಪ್ರಾಣ ಕೊಟ್ರು. ಲಾಹೋರದ ಜೈಲಿನೊಳಗೆ ಅವನ ನೇಣುಗಂಬಕ್ಕೆ ಹೋಗುವಾಗ ಭಗತ್ ಸಿಂಗನಿಗಿದ್ದಿದ್ದು 22-23 ವರ್ಷ. 22-23 ವರ್ಷದ ಭಗತ್ ಸಿಂಗ್ ನೇಣುಗಂಬಕ್ಕೆ ಹೋಗುವಾಗ ಜೈಲರ್ ಎದುರಿಗೆ ಬರ್ತಾನೆ. ಸಾವು ಎದುರಿಗೈತಂತ ಗೊತ್ತಾದಾಗೂ ಸಹಿತ ನಕ್ಕೊಂತ ಹೋಗ್ತಿರ್ತಾನೆ. ಆ ಜೈಲರ್ಗೆ ಹೇಳ್ತಾನೆ, ಯಾರು ಭಗತ್ ಸಿಂಗ್, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಬಹಳ ಪುಣ್ಯ ಮಾಡಿ ಇಲ್ಲಿರ್ಬೇಕಾದ್ರ, ಯಾಕಂದ್ರ ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಆರ್ ಗೋಯಿಂಗ್ ಟು ಎಂಬ್ರೆಸ್ ಡೆತ್ ವಿತ್ ಲವ್. ಭಾರತದ ರಾಷ್ಟ್ರ ಪ್ರೇಮ ಉಳ್ಳ ಭಕ್ತರು ಹೆಂಗ್ ಸಾವನ್ನ ಪ್ರೇಮದಿಂದ ಮಾತೃಭೂಮಿಗಾಗಿ ಸ್ವೀಕಾರ ಮಾಡ್ತಾರ ಅನ್ನೋದು ನೋಡುವ ಕ್ಷಣ ನಿನಗೆ ಸಿಕ್ಕೈತೆಲ್ಲ. ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬಂದು ನಿಂತು ಕಣ್ಣೀರ್ ಹಾಕ್ತಿರ್ತಾಳ. ಯಾವ ತಾಯಿಗೆ ದುಃಖ ಆಗೋದಿಲ್ಲ ಹೇಳಿ, ತನ್ನ ಮಗ ನೇಣುಗಂಬಕ್ಕೆ ಹೋಗ್ತಾ ಇರುವಾಗ, 22-23 ವರ್ಷದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೇಣುಗಂಬಕ್ಕೆ ಹೋಗುವಾಗ ತಾಯಿ ವಿದ್ಯಾವತಿ ನಿಂತು ಕಣ್ಣೀರ್ ಹಾಕ್ತಿರ್ತಾಳ. ಕಣ್ಣೀರ್ ಹಾಕುವಾಗ ಭಗತ್ ಸಿಂಗ್ ಅದನ್ನ ನೋಡಿ ತಾಯಿ ಹತ್ರ ಹೋಗಿ ಕಣ್ಣೀರ್ ಒರೆಸಿ ಅವಾಗ ಹೇಳ್ತಾನೆ, ಅವ್ವ ಈ ದೇಶದ ಯಾವ ತಾಯಿ ಆದ್ರೂ ಅಳಬಹುದು ಅಳ್ಳಿ, ಆದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರ್ ಬರಬೇಕ. ಅವಾಗ ತಾಯಿ ವಿದ್ಯಾವತಿ ಹೇಳ್ತಾಳ, ಮಗ ಭಗತ್ ಸಿಂಗ್ ನನಗೆ ಎದಕ್ಕೆ ಕಣ್ಣಾಗ ನೀರು ಬಂದೈತಿ ಅಂದ್ರೆ ನೀ ನೇಣುಗಂಬಕ್ಕೆ ಏರಾಕತ್ತಿ ಅಂತ ಹೊಂಟಿಯಲ್ಲ ಅದಕ್ಕೆ ನನಗೆ ದುಃಖ ಆಗಿಲ್ಲ ಮಗ, ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟು ಬಂದು ನನಗೆ ದುಃಖ ಆಗಕತ್ತೈತಿ, ಯಾಕಂದ್ರ ನನ್ನ ಗರ್ಭಕ್ಕೆ ಭಗತ್ ಸಿಂಗನಂತ ಒಬ್ಬನೇ ಮಗನನ್ನ ಜನ್ಮ ಕೊಡುವ ಸಾಮರ್ಥ್ಯ ಬಂತೆ ಹೊರತು ಅಕಸ್ಮಾತ್ 10 ಮಕ್ಕಳಿಗೆ ನನ್ನ ಗರ್ಭಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ ಬಂದಿದ್ರ 10 ಮಕ್ಕಳಿಗೆ ದೇಶ ಸೇವಾ ಮಾಡಕ್ ಕಳಿಸ್ತಿದ್ದೆ, ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ಬಂದು. ನೇಣು ಗಂಬಕ್ಕೇರುವ ಭಗತ್ ಸಿಂಗ ತನ್ನ ತಾಯಿಗೊಂದು ಮಾತು ಹೇಳ್ತಾನೆ, ಯವ್ವ ಇದು ಇವ ಒಬ್ಬನೇ ಭಗತ್ ಸಿಂಗ್ ಅಲ್ಲ, ನೇಣುಗಂಬಕ್ಕೆ ಹೋಗೋ ಭಗತ್ ಸಿಂಗ್ ಅಲ್ಲ, ಭಾರತದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳಲ್ಲ ಅಂಥ ಎಲ್ಲ ಮನೆಗಳಲ್ಲಿ ಭಗತ್ ಸಿಂಗ್ರೇ ಹುಟ್ಟುತ್ತಾರ ಅನ್ನೋದು ನೇಣುಗಂಬಕ್ಕೇರುವಂಥ ಭಗತ್ ಸಿಂಗನ ಮಾತು. ಅದಕ್ಕೆ ಈ ದೇಶಕ್ಕಾಗಿ ನಮ್ಮಲ್ಲಿ ಏನಿದೆ ಅಂದ್ರೆ ಐ ಆಮ್ ಫಸ್ಟ್ ನೇಷನ್ ಲಾಸ್ಟ್ ನಮಗ್, ಅದರ ನಿಜವಾದ ಸಂಸ್ಕೃತಿ ಯಾವುದು ಅಂದ್ರೆ ನೇಷನ್ ಫಸ್ಟ್ ಐ ಆಮ್ ಲಾಸ್ಟ್, ಇದು ನಿಜವಾದ ಸಂಸ್ಕೃತಿ. ಇದು ನಮ್ಮಲ್ಲಿ ಬರಬೇಕು. ಹೋಟೆಲ್ನಾಗ ನೀವು ಉಣಬೇಕಾದ್ರ ಹಣ ಬೇಕು, ತಾಯಿ ಕೈಯನ್ನು ತುತ್ತು ತಿನ್ನಬೇಕಾದ್ರೆ ಋಣ ಬೇಕಾಗ್ತದಷ್ಟೇ, ಋಣ ಇದ್ದವನಿಗೆ ಮಾತ್ರ ಸಿಗ್ತದೆ. ಮೊದಲು ಮನೆಯಾಗಿನ ತಾಯಂದಿರಿಗೆ ರೆಡಿ ಮಾಡ್ಬೇಕಂತ ಅವರು ಮೊದಲನೇದ ಅದು ರೆಡಿ ಮಾಡ್ಯಾರ. ಅವರು ಸರಿಯಾಗಿ ಬಿಟ್ರೆ ಉಳಿದಿದ್ದ ಮನೆಯೆಲ್ಲ ತಾನ ಸರಿಯಾಗೈತದೆ. ಒಬ್ಬ ಪುಸ್ತಕ ಬರೆದಿದ್ದಂತಂದು ಅದು ಪುಸ್ತಕ ಭಾರಿ ಶೇಲ್ ಆತಂತದ್ದು, ಭಯಂಕರ ಶೇಲ್ ಆತದು, ಅನ್ಲಿಮಿಟೆಡ್ ಒಂದು 50 ಮುದ್ರಣ 100 ಮುದ್ರಣ ಹೋತಂತ. ಉಳಿದು ಬರೆಯವ್ರಿಗೆ ಬರಹಗಾರರಿಗೆಲ್ಲ ಸಿಟ್ಟು ಬಂತಂತ. ಇವ ನಮ್ಮಗ್ಲಿದ್ದು ನಾವು 100 ಪುಸ್ತಕ ಬರೆದಿವಿ ನಮ್ಮದು ಸೇಲ್ ಆಗುವಲ್ದು, ಇವ ಒಂದ ಪುಸ್ತಕ ಬರೆದನ ಇಷ್ಟ ಹೆಂಗ್ ಶೇಲ್ ಆತು ಏನಾರ ಅಂತ ಕೇಳಕ್ ಬಂದ್ರು. ಅವ ಪುಸ್ತಕ ಬರೆದಿದ್ದ, ಅದ್ರ ಹೆಸರು ಏನಿತ್ತು ಅಂದ್ರ ಹೌ ಟು ಚೇಂಜ್ ಲೈಫ್. ಆದ್ರೆ ತಪ್ಪು ಮಿಸ್ಟೇಕ್ ಆಗಿ ಏನಾಗಿತ್ತು, ಅದು ಯಾಕೆ ಸೇಲ್ ಆಗಿತ್ತು ಅಂದ್ರೆ ಹೌ ಟು ಚೇಂಜ್ ಲೈಫ್ ಹೋಗಿ ಹೌ ಟು ಚೇಂಜ್ ವೈಫ್ ಅಂತ ಆಗಿತ್ತು, ಅದಕ್ಕೆ ಸೇಲ್ ಆಗಿತ್ತು ಅದು ಅಷ್ಟೆ. ಅವ್ರೇನು ಬದಲಾಗೋರಲ್ಲ ಬಿಡೋರಲ್ಲ, ಆದ್ರೆ ಮಾಡಕ್ ಮಂದಿ ಪ್ರಯತ್ನ ಬೆನ್ನು ಹತ್ತಿತ್ತದ. ನೀವು ನೋಡ್ರಿ ಸುಮ್ಮನೆ ಹೆದರ್ತಾರ, ಒಂದು ಸುಮ್ಮನೆ ಕೈಯಾಗಿನ ಫೋನ್ ವೈಬ್ರೇಟ್ ಆಗಕತ್ತಿತ್ತು ಅಂದ್ರೆ ಅದು ಮಿಸ್ ಕಾಲ್ ಅಂತ ತಿಳ್ಕೊಬೇಕು, ಮತ್ತು ಫೋನ್ ಹಿಡ್ದವನು ವೈಬ್ರೇಟ್ ಆಗಕತ್ತಿತ್ತು ಅಂದ್ರೆ ಮಿಸ್ಸಸ್ ಕಾಲ್ ಅಂತ ತಿಳ್ಕೊಬೇಕು. ಅದಷ್ಟು ಒಂದು ಮನಿ ನಡೆಸೋದು ಅಷ್ಟು ಹಗರ್ ಕೆಲಸ ಅಲ್ಲ. ಅವ್ರಿಗೆ ಹಿಂದಕ್ಕೆ ಪರಿಚಯ ಮಾಡಿಸ್ಬೇಕಂದ್ರೆ ಏನಂತಿದ್ರು ಅಂದ್ರೆ ಇವ್ರು ನಮ್ಮ ಕುಟುಂಬ ಅಂತ ಪರಿಚಯ ಮಾಡಿಸ್ತಿದ್ರು. ಅಂದ್ರೆ ಇನ್ನೀ ಮನಿ ನಿಂತಿದ್ದ ಅಕ್ಕಿ ಮ್ಯಾಲ ಅಂತ, ಮನಿ ನಿಂತಿದ್ದ ಅಕ್ಕಿ ಮ್ಯಾಲ. ಈಗ ಹೆಣ್ಮಕ್ಳು ಇರ್ತಾರ ಮನ್ಯಾಗ ಹೋದ್ರು, ಅಡಿಗೆ ಮನ್ಯಾಗ ಹೋದ್ರು ಅಂದ್ರ ಆಹಾರ ಖಾತೆ ಸಚಿವರು ಅವ್ರು, ಮತ್ತ ಬೆಡ್ರೂಮಿಗೆ ಹೋದ್ರು ಮಕ್ಕೊಳಕಂದ್ರ ವಸತಿ ಖಾತೆ ಸಚಿವರು, ಮತ್ತ ಡೈನಿಂಗ್ ಇದ್ರೊಳಗ ಟಿವಿ ಹಾಲ್ನಾಗ ಕುಂತು ಟಿವಿ ಗಿವಿ ನೋಡಕತ್ರು ಅಂದ್ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅವ್ರು, ಮತ್ತ ಅವ್ರು ಕೊಟ್ಟ ನೆನಪಿನ ಕಾಣಿಕೆ ಸೀರೆ ಅವ್ರಿಗೆ, ಅವ್ರು ಕೊಟ್ಟ ಸೀರೆ ಇವ್ರಿಗೆ, ಇವ್ರು ಕೊಟ್ಟ ಬಟ್ಟೆ ಅವ್ರಿಗೆ, ಅವ್ರು ಕೊಟ್ಟ ಬಟ್ಟೆ ಇವ್ರಿಗೆ, ಒಯ್ದು ಆಯರಿ ಮುಯಿ ಮಾಡ್ತಾರಲ್ಲ ಅವಾಗ ಅವ್ರು ಸಮಾಜ ಕಲ್ಯಾಣ ಸಚಿವರವ್ರು. ಯಾಕಂದ್ರ ಅವ್ರದ್ದು ಅವ್ರಿಗೆ ಇವ್ರದ್ದು ಅವ್ರಿಗೆ ಹಂಚಬೇಕಲ್ಲ. ಮತ್ತ ಗಂಡ ಸುಮ್ಮನೆ ಇರುದಿಲ್ಲ, ಅದು ಮತ್ತದು ಬಿದ್ದು ಕಾಲ್ಗೆಲ್ ಮುರ್ಕೊಂತು ಅಂದ್ರ ಅದಕ್ಕೆ ಕರ್ಕೊಂಬಂದು ಜೋಪಾನ ಮಾಡ್ಬೇಕಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರವ್ರು. ಎಲ್ಲಾ

0: ಅರ್ಹತೆಗಳನ್ನು ನಿಭಾಯಿಸಬೇಕಾಗ್ತೈತಿ. ಕಣ್ಣಿಗೆ ಕಾಣದ ದೇವ ಹೇಗಿದ್ದ ಅಂದ್ರೆ ಅವ ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ. ಜಗದಗಲ ಮುಗಿಲಗಲ ಮಿಗೆಯಗಲವಾದ ದೇವನನ್ನ ಸುಮ್ಮನ ನಮ್ಮ ಕೈಯೊಳಗೊಂದು ಇಷ್ಟಲಿಂಗದ ಮುಖಾಂತರ ತಂದಿಟ್ಟು ಇದು ದೇವರು ಅಂತ ಕೈಯಾಗ ತೋರಿಸಿದ್ರು ಅವರು. ಎಲ್ಲಿ? ಇಷ್ಟಲಿಂಗದೊಳಗೆ. ಹೇಗೆ ಈ ನೆಲದ ಅನುಭಾವಿಗಳು ನಿನ್ನ ಇಷ್ಟಲಿಂಗದಲ್ಲಿ ತೋರಿಸಿದ್ರು? ಜಗದಗಲ ಮುಗಿಲಗಲ ಮಿಗೆಯಗಲವಾದ ಭಾರತೀಯ ಸಂಸ್ಕೃತಿಯನ್ನ, ಭಾರತದ ಸಂಸ್ಕೃತಿಯನ್ನ ಬೀರನಹಳ್ಳಿ ಅಂತ ಒಂದು ಸ್ಪಷ್ಟ ಲಿಂಗದಲ್ಲಿ ಇಲ್ಲಿ ದರ್ಶನ ಮಾಡಿಸಿದಾರು.
1: ಆತ್ಮೀಯ ಕೆಳುಗರೆ, ಇವಾಗಿದ್ವು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಚನದ ನುಡಿಗಳು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಧರ್ಮ ಮತ್ತು ಸಂಸ್ಕೃತಿ ಸಮಾವೇಶದಲ್ಲಿ ಅವರು ತಮ್ಮ ಆಶೀರ್ವಚನದ ನುಡಿಗಳಿಂದ ಪ್ರೇರಣೆಯನ್ನ ನೀಡ್ತಾ ಇದ್ರು. ಇನ್ನು ಕೆಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

ನಿಲಯದ ಈ ದಿನದ ಸಂಜೆ ಪ್ರಸಾರದಲ್ಲಿ 6:51 ಕೇಳುವಿರಿ. ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಜೆ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಜೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ ರೈತರಿಗಾಗಿ. ಈ ದಿನದ ಮಧ್ಯಾಹ್ನದ ಪ್ರಸಾರದಲ್ಲಿ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ಜೈರಾಮ್ ಜಿ ಮಿಷನ್ ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಇಂದು ಆರಂಭ. ಹಾಗೂ ಏಷ್ಯನ್ ಕ್ರೀಡಾಕೂಟ, 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಇಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಕ್ರೀಡಾಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ನಡೆಯಲಿರುವ ಈ ಸಚಿವರ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ನ ಎಲ್ಲಾ 11 ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕೂಡ ಭಾಗವಹಿಸಲಿದ್ದಾರೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಸಂಯುಕ್ತ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಸಭೆಯಲ್ಲಿ ತಮ್ಮ ದೇಶಗಳ ಹೇಳಿಕೆಗಳನ್ನು ಮಂಡಿಸಲಿದ್ದಾರೆ. ಸಭೆಯ ಅಂಗವಾಗಿ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮ, ದ್ವಿಪಕ್ಷೀಯ ಸಭೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಭೆಯ ಅಂತ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಅಂಗೀಕರಿಸಲಾಗುವುದು. 2026 ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತದ ಆಶಯವು ಸ್ಥಿತಿಸ್ಥಾಪಕತ್ವ, ನವೋದ್ಯಮ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯದಡಿ ಮುನ್ನಡೆಯುತ್ತಿದೆ. ಜನಕೇಂದ್ರಿತ ಹಾಗೂ ಮಾನವೀಯತೆಗೆ ಆದ್ಯತೆ ನೀಡುವ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಕೇಂದ್ರ ಸರ್ಕಾರ ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿಯನ್ನು ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ನಿಯಮಗಳು 1994 ತಿದ್ದುಪಡಿ ಮಾಡಿ ಗೆಜೆಟ್ನಲ್ಲಿ ಅಧಿಸೂಚನೆ ಪ್ರಕಟಿಸುವುದರೊಂದಿಗೆ ಈ ನಿರ್ಧಾರ ಜಾರಿಗೆ ಬಂದಿದೆ. ದೂರದರ್ಶನ ಪ್ರಸಾರ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಜಾಹೀರಾತು ಅವಧಿಗೆ ಸಂಬಂಧಪಟ್ಟ ನಿಯಮಾವಳಿಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಎಂದು ಈ ಹಿಂದೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿತ್ತು. ಹಣ ಪಾವತಿಸುವ ಅಥವಾ ಉಚಿತ ಪ್ರಸಾರ ವಾಹಿನಿಗಳೆಂಬ ಭೇದವಿಲ್ಲದೆ ಭಾರತದಲ್ಲಿ ಈ ಕ್ಷೇತ್ರ ಜಾಹೀರಾತು ಆದಾಯದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ ಎಂದು ಸಚಿವಾಲಯ ಹೇಳಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ

0: ಕೈಗೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಪಕ್ಷದ ರಾಷ್ಟೀಯ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಜನರೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುವ ಉದ್ದೇಶದಿಂದ ನೂತನ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳ ಕುರಿತು ಸಂಘಟನಾತ್ಮಕ ಸಭೆಗಳಲ್ಲಿ ಚರ್ಚೆ ನಡೆಯಿತು ಎಂದು ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೂತನ ರಾಷ್ಟೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಂದೇ ಮಾತರಂ ಗೀತೆಯ ಐತಿಹಾಸಿಕ ಪರಂಪರೆಯ ಗೌರವ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಬಿಜೆಪಿ ಅಂಗೀಕರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯ ಮೊದಲ ಎರಡು ಚರಣಗಳಿಗೆ ಮಾತ್ರ ಗಾಯನವನ್ನು ಸೀಮಿತಗೊಳಿಸುವ 1937 ನಿರ್ಣಯವನ್ನು ಪುನರುಚ್ಚರಿಸುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಈ ತಿಂಗಳ 19 ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಹಿಂಸೆ ಮತ್ತು ಶಾಂತಿಯು ಭಾರತದ ಸಂಸ್ಕೃತಿಯಾಗಿದ್ದು ಅಹಿಂಸೆಯ ಈ ಮೌಲ್ಯವನ್ನು ದೇಶದ ದೌರ್ಬಲ್ಯವೆಂದು ಯಾರೂ ಕೂಡ ತಪ್ಪಾಗಿ ಭಾವಿಸಬಾರದೆಂದು ಹೇಳಿದ್ದಾರೆ. ದೇಶದ ಭದ್ರತೆ, ಸಾರ್ವಭೌಮತ್ವ ಮತ್ತು ಗೌರವವನ್ನು ಕಾಪಾಡುವುದು ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜೈನ ಧರ್ಮವು ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯ ಹೆಮ್ಮೆಯಾಗಿದ್ದು ಜೈನ ಸಂಪ್ರದಾಯಗಳು ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ ವಿವಿಧ ಸಮಯಗಳಲ್ಲಿ ಕಳವುಗೊಂಡಿದ್ದ 20 ಹೆಚ್ಚು ಪೂಜ್ಯ ತೀರ್ಥಂಕರರ ವಿಗ್ರಹಗಳನ್ನು ವಿದೇಶಗಳಿಂದ ಭಾರತಕ್ಕೆ ಮರಳಿ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ವಿಶ್ವದ ಔಷಧಾಲಯ ಎಂಬ ತನ್ನ ಗುರುತನ್ನು ಮೀರಿ ಸಂಶೋಧನೆ, ನವೋದ್ಯಮ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದಲ್ಲಿ ವಿಶ್ವದ ಪ್ರಯೋಗಾಲಯವಾಗಿ ಹೊರಹೊಮ್ಮಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ. ಅಹಮದಾಬಾದ್ನ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಗತಿ ಎಂಬ ವಿಷಯದಡಿ ಆಯೋಜಿಸಿದ್ದ ಐಐಎಂಎ ಆರೋಗ್ಯ ಶೃಂಗಸಭೆ 2026 ಮೂರನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯವನ್ನು ಪ್ರತಿಪಾದಿಸಿದ ಅವರು ಔಷಧಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ವೇಗಗೊಳಿಸುವುದು ಹಾಗೂ ಉತ್ತಮ ತಪಾಸಣೆ, ವೈದ್ಯಕೀಯ ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ರೋಗಗಳ ಮೇಲ್ವಿಚಾರಣೆಯ ಮೂಲಕ ಆರೋಗ್ಯ ಸೇವೆಯನ್ನು ಬಲಪಡಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಆದರೆ ಕೃತಕ ಬುದ್ಧಿಮತ್ತೆಯ ಬಳಕೆ ಸುರಕ್ಷಿತ, ಜವಾಬ್ದಾರಿಯುತ ಮತ್ತು ಮಾನವ ಕೇಂದ್ರಿತವಾಗಿರಬೇಕು. ರೋಗಿಗಳ ಗೌಪ್ಯತೆಯನ್ನು ರಕ್ಷಿಸಲು ಬಲವಾದ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಚಾಲ್ತಿಯಲ್ಲಿರುವ ಖರೀಫ್ ಮತ್ತು ಮುಂಬರುವ ರಬಿ ಹಂಗಾಮಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರ ಇಲಾಖೆಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ರಸಗೊಬ್ಬರ ಇಲಾಖೆಯ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ದೇಶದಲ್ಲಿ ರಸಗೊಬ್ಬರದ ಪರಿಸ್ಥಿತಿ ಸಮರ್ಪಕವಾಗಿದೆ. ರೈತರಿಗೆ ರಸಗೊಬ್ಬರಗಳ ನಿರಂತರ ಅಡೆತಡೆಯಿಲ್ಲದೆ ಪೂರೈಕೆ ಹಾಗೂ ಸಕಾಲದಲ್ಲಿ ಲಭ್ಯತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಹದಗೆಡುತ್ತಿರುವ ಪರಿಸ್ಥಿತಿಯ ಕುರಿತು ಮಧ್ಯಪ್ರವೇಶಿಸುವಂತೆ 70 ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ನಡೆಯುತ್ತಿರುವ ಹಿಂಸಾಚಾರವನ್ನು ಕೊನೆಗೊಳಿಸುವಂತೆ ಹಾಗೂ ನಾಗರಿಕರ ಜೀವರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಆಕ್ರಮಿತ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ಈ ಮನವಿ ಮಾಡಲಾಗಿದೆ. ಪಾಕಿಸ್ತಾನಿ ಪಡೆಗಳ ಕಠಿಣ ದಮನ ಕ್ರಮದಲ್ಲಿ 106 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಪ್ರದೇಶದಲ್ಲಿ ಕಠಿಣ ನಿರ್ಬಂಧ, ಕರ್ಫ್ಯೂ ಹಾಗೂ ಸಂಪೂರ್ಣ ಸಂಪರ್ಕ ವ್ಯವಸ್ಥೆ ಸ್ಥಗಿತವೂ ಕೂಡ ಮುಂದುವರೆದಿದೆ.

0: ಕ್ರೀಡಾ ಸುದ್ದಿ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಇಂದು ಕೊಲಂಬೋದಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಎರಡು ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. ಎರಡನೇ ಪಂದ್ಯವನ್ನು ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಅಂಗಳಕ್ಕೆ ಇಳಿಯಲಿದೆ. ಮುಂದಿನ ತಿಂಗಳು ಜಪಾನ್ನಲ್ಲಿ ಆರಂಭವಾಗಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ. ತಂಡದಲ್ಲಿ 265 ಪುರುಷರು ಮತ್ತು 227 ಮಹಿಳಾ ಕ್ರೀಡಾಪಟುಗಳು ಸೇರಿದ್ದಾರೆ. 73 ಕ್ರೀಡಾಪಟುಗಳನ್ನು ಒಳಗೊಂಡ ಅಥ್ಲೆಟಿಕ್ಸ್ ವಿಭಾಗ ಅತಿ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳನ್ನು ಹೊಂದಿದೆ. ಸ್ಲೊವಾಕಿಯಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ಕುಸ್ತಿ ವಿಶ್ವಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ದೇಶದ ಪದಕಗಳ ಪಟ್ಟಿಗೆ 3 ಪದಕಗಳನ್ನು ಸೇರಿಸಿದ್ದಾರೆ. ಮಾನ್ಸಿ ಲಾಥರ್ ಬೆಳ್ಳಿ ಪದಕ ಗೆದ್ದರೆ ತನ್ವಿ ಗುಂಡೇಶ್, ಮಗ್ದುಮ್ ಮತ್ತು ಕೋಮಲ್ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಇಂದು ಆರಂಭ. ಏಷ್ಯನ್ ಕ್ರೀಡಾಕೂಟ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:45 ನಿಮಿಷಗಳು.

0: ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ದೇವರ ಕಣ್ಣು ಚಿತ್ರದ ಗೀತೆಯನ್ನ ಆರಂಭದಲ್ಲಿ ಕೇಳೋಣ. SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ, TG ಲಿಂಗಪ್ಪ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಇವರುಗಳ ಧ್ವನಿಗಳಲ್ಲಿರುವಂತಹ ಬಾಳು ಬೆಳಗಿತು ಚಿತ್ರದ ಗೀತೆಯನ್ನು ವಿಜಯ್ ಭಾಸ್ಕರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಕೇಳಿಬಂದರೆ, ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಇವರುಗಳ ಧ್ವನಿಗಳಲ್ಲಿರುವಂತಹ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಜಿ ಕೆ ವೆಂಕಟೇಶ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್.

0: And finally, a story in the Sunday Tribune says, a Kangra girl and her father aced the LLB exam, securing first and third ranks respectively. Anshika Rana topped, while her father Praveen Rana secured third rank. And with that, it's back to you, Pramod.
1: Thank you, Saira. And now, before we end the bulletin, the headlines once again. Prime Minister Narendra Modi meets BJP's newly formed team at the party headquarters in Delhi. Party passes resolution regarding honour and protection of historic legacy of Vande Mataram. Centre notifies removal of 12-minute advertisement duration cap for television channels. India to host BRICS sports ministers meeting in Visakhapatnam in Andhra Pradesh today. British parliamentarians seek UN intervention to end bloodshed in POJK by Pakistani forces. Cargo ship with 24 crew members sinks in Bay of Bengal off Odisha coast. Indian Coast Guard and Navy launch rescue operation. And with that, we end the morning news. Have a nice day.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಾಯಚೂರು ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನವೋದಯ ನಡೆ ಆರೋಗ್ಯ ಕಡೆ. ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ, ಹೃದಯ ಸ್ತಂಭನ ಆದಾಗ ಸಿಪಿಆರ್ನ ಮಹತ್ವ. ಈ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅರವಳಿಕೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಾಬು ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
3: ರಾಯಚೂರಿನ ನವೋದಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವುದು.
4: ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ನವೋದಯ ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕಿಸಿ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು.
3: ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಕೈಗೆಟುಕುವ ದರದಲ್ಲಿ ತಡೆಯಿಲ್ಲದೆ ಸೇವೆಯನ್ನು ನೀಡುತ್ತದೆ. ಗರ್ಭಿಣಿ ಸ್ತ್ರೀಯರ ಗರ್ಭಧಾರಣೆಯಿಂದ ಸುರಕ್ಷತೆ ಹೆರಿಗೆಯವರೆಗೆ ತಾಯಿ ಮಗುವಿನ ಆರೈಕೆಗೆ ಹೆಚ್ಚಿನ ಆದ್ಯತೆಗೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕ ಮಾಡಿ ಅತ್ಯುತ್ತಮ ಸೇವೆಯನ್ನು ಪಡೆದುಕೊಳ್ಳಿ.
5: ಪ್ರಿಯ ಕೇಳಿದ್ರೆ ನಮಸ್ಕಾರ. ಇವತ್ತಿನ ನವೋದಯದ ನಡೆ ಆರೋಗ್ಯದ ಕಡೆ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೃದಯ ಸ್ತಂಭನೆ ಆದಾಗ ಸಿಪಿಆರ್ನ ಮಹತ್ವ ಏನು ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕೇಳಿಗರಿಗೆ ಮಾಹಿತಿ ಅನ್ಕೊಳ್ಳಿಕ್ಕೆ ರಾಯಚೂರಿನ ನವೋದಯ ಆಸ್ಪತ್ರೆಯ ಡಾಕ್ಟರ್ ರಮೇಶ್ ಬಾಬು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
6: ನಮಸ್ಕಾರ
5: ಸರ್. ಈಗ ಪ್ರಾರಂಭದಲ್ಲಿ ಸಿಪಿಆರ್ ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳಿಗರಿಗೆ ತಿಳಿಸಿ.
6: ಇತ್ತೀಚಿನ ದಿನಗಳಲ್ಲಿ ಈ ದಶಕದಲ್ಲಿ ನಮ್ಮ ದೇಶದಲ್ಲಿ ಅಧಿಕವಾಗಿ ಹೃದಯಾಘಾತದಿಂದ ಸಾಯುವವರ ಸಂಖ್ಯೆ ಜಾಸ್ತಿ
5: ಆಗ್ತದೆ.
6: ಇದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಕೆಲವೊಂದು ಕಾರಣಗಳು ಏನೈತಂದ್ರೆ, ಈ ನಮ್ಮ ದೇಶದಲ್ಲಿ ಜನಸಾಮಾನ್ಯರಲ್ಲಿ ಇದು ಡಯಾಬಿಟಿಕ್ ಏನು ಮೆದು ರೋಗ ಅಂತ ಏನು ಹೇಳ್ತೀರ, ಅದರ ಸಂಖ್ಯೆ ಜಾಸ್ತಿ ಆಗಿದೆ. ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಕಾಯಿಲೆ ಜಾಸ್ತಿ ಆಗಿದೆ. ಆಮೇಲೆ ಪ್ರತಿಯೊಬ್ಬರಲ್ಲಿ ಒಂದು ಸ್ಟ್ರೆಸ್ ಅಮೌಂಟ್ ಏನಿದೆಲ್ಲ, ಎಕ್ಸ್ಪೋಜರ್ ಲೈಫ್ ಒತ್ತಡ ಜೀವನಕ್ಕೆ, ಜೀವನದಲ್ಲಿ ಮಾನಸಿಕ ಒತ್ತಡ, ಅದರ ಪ್ರಮಾಣಗಳು ಜಾಸ್ತಿ ಆಗಿದೆ. ಇದು ಸ್ಮೋಕಿಂಗ್, ದುಷ್ಟಚಟಗಳ ಹಾವಳಿ ಗುಣ ಜಾಸ್ತಿ ಆಗಿದೆ. ಇವೆಲ್ಲ ಕಾರಣಗಳಿಂದ ಪ್ರತಿಯೊಬ್ಬರು ಈ ಒಂದು ಹೃದಯ ಮತ್ತು ಶ್ವಾಸಕೋಶದ ರೋಗಗಳಿಗೆ ತುತ್ತಾಗುವ ಚಾನ್ಸು ಜಾಸ್ತಿ ಆಗಿದೆ. ಇದರಿಂದ ಈ ಒಂದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ಥಗಿತವಾಗುವ ಸಂಭಾವನೆಗಳು ಹೆಚ್ಚಿದೆ. ಈ ಸಂಭಾವನೆಯದು ಒಂದು ಪ್ರಮುಖವಾದ ಅಂಶ ಏನಂತ ಹೇಳಿದರೆ, ಸ್ತಂಭ ಆದ ತಕ್ಷಣ ನಮಗೆ ಗೊತ್ತಾಗಿ ನಾವು ಸಿಪಿಆರ್ ಅನ್ನು ಮಾಡಿದಾಗ ಅವರು ಬದುಕುಳಿಯುವ ಒಂದು ಅವಕಾಶವೇನಿದೆಲ್ಲ ಜಾಸ್ತಿ ಆಗುತ್ತೆ.
5: ಈಗ ಸಿಪಿಆರ್ ಅಂದ್ರೆ ಏನು, ಅದರ ಮಹತ್ವ ಏನು, ಎಷ್ಟು ಮಹತ್ವ ಪಡ್ಕೊಂಡಿದೆ, ಅದರ ಬಗ್ಗೆ ನಾನು ಕೇಳಿದ್ರೆ ತಿಳಿಸಿ.
6: ಸೊ ನಮ್ಮ ವೈದ್ಯಕೀಯದ ಪ್ರಕಾರ ಜೀವನ ಅಂತ ಅಥವಾ ಲೈಫ್ ಅಂತ ನಾವು ಹೆಂಗ ಇದು ಮಾಡ್ತೀವಿ ಅಂದ್ರೆ, ಎಲ್ಲಿವರೆಗೆ ಯಾವುದೇ ವ್ಯಕ್ತಿಯ ಹೃದಯ ಬಡಿತ ಮತ್ತು ಶ್ವಾಸಕೋಶದ ಕಾರ್ಯಾಚರಣೆ ನಿಗದಿತವಾಗಿ ನಡೀತಾ ಇರುತ್ತವೆ ಅಲ್ಲಿವರೆಗೆ ನಾವು ಲೈಫ್ ಇದೆ ಅಂತ.

0: ಎಂದು ಇವೆರಡರಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಮಾಡುವುದನ್ನು ನಿಲ್ಲಿಸಿದಾಗ ಅವರ ಜೀವನ ಅಂದರೆ ಲೈಫ್ ಇರೋದು ಭಾರಿ ಕಷ್ಟ. ಸೊ ಇವೆರಡನ್ನು ಯಾವಾಗಾದರೂ ಒಂದು ಕಾರ್ಯಕರ್ತ ಬಂದಾದಾಗ ಅದಕ್ಕೆ ನಾವು ಸಾವು ಅಂತಲೇ ಕರೆಯುತ್ತೇವೆ. ಆದರೆ ಇಲ್ಲಿ ಒಂದು ಮೆಚ್ಚತಕ್ಕಂಥ ಒಂದು ಪಾಯಿಂಟ್ ಏನಿದೆ ಅಂದರೆ ಇವೆರಡು ಯಾವಾಗ ಕೆಲಸ ಮಾಡೋದು ಸ್ಥಗಿತಗೊಳ್ಳುತ್ತವೆ ಅವುಗಳನ್ನು ಕೃತಕವಾಗಿ ನಾವು ಚಾಲನೆ
1: ಮಾಡಬಹುದು.
0: ಕೃತಕವಾಗಿ ಚಾಲನೆ ಮಾಡಿದಾಗ ನಮಗೆ ಒಂದು ಸಮಯವನ್ನು ಸಿಗುತ್ತದೆ. ಅವು ಯಾವುದರ ಸಲುವಾಗಿ ಸ್ಥಗಿತಗೊಂಡಿದ್ದು ಅದನ್ನು ನಾವು ರಿವರ್ಸ್ ಮಾಡಿ ಆ ವ್ಯಕ್ತಿಗೆ ಮತ್ತೆ ಪುನರಾಜೀವನವನ್ನು ಕೊಡತಕ್ಕಂಥ ಒಂದು ಅವಕಾಶವಿದೆ.
1: ಅಂದ್ರೆ ಸಿಪಿಆರ್ ಅನ್ನು ಕೊಡುವುದರ ಮೂಲಕ ಅವರಿಗೆ ಮತ್ತೆ ಜೀವ ಕೊಡತಕ್ಕಂಥ.
0: ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಒಂದು ಯಾವುದ ಕಾರಣದಿಂದ ಅವರು ಸ್ಥಗಿತವಾಗಿತ್ತು ಅದರನ್ನು ನಾವು ಗುರುತುಪಡೆದು ಪುನರವಾಗಿ ಪುನರುಜ್ಜೀವನವನ್ನು ಕೊಡತಕ್ಕಂಥ ಒಂದು ಕಾರ್ಯಗತವಾಗಿದೆ.
1: ಸರಿಗೆ ಸಾರ್ವಜನಿಕರು ಇದ್ರ ಬಗ್ಗೆ ಏನ್ ಕಲಿಬೇಕಂತ ಅನಿಸ್ತದೆ?
0: ನಮ್ಮಲ್ಲಿ ಇವಾಗ ಎಲ್ಲ ಜನರಲ್ಲಿ ನಗರಗಳಲ್ಲಿ ಎಲ್ಲ ಈ ಕಡೆ ಹಾಸ್ಪಿಟಲ್ ಫೆಸಿಲಿಟೀಸ್ ಇದೆ, ಚಿಕಿತ್ಸಾಲಯದ ವ್ಯವಸ್ಥೆ ಎಲ್ಲ ಕಡೆ ಸುಧಾರಿತವಾಗಿದೆ, ಮತ್ತೆ ಎಲ್ಲ ಕಡೆ ಆಂಬ್ಯುಲೆನ್ಸ್ ಇದೆ. ಅಂದ್ರೆ ಇವಾಗ ಯಾರೇ ಆದರೂ ಒಂದು ರೋಗದಿಂದ ಮುಕ್ತವಾದಾಗ ರೋಗದಿಂದ ಸಫರಿಂಗ್ ಇದ್ದಾಗ ಅವರನ್ನ ಈಸಿಯಾಗಿ ನಾವು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ನಾವು ತಳಿಸತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ. ಸೊ ಇದು ಸಿಪಿಆರ್ ದಿಂದ ಏನು ಮಾಡಬಹುದು ಅಂತ ಹೇಳಿದೆ ಅಂದ್ರೆ ಯಾವುದೇ ವ್ಯಕ್ತಿ ಈ ರೀತಿ ಆದಾಗಿದ್ರೆ ನಾವು ಅವ್ರನ್ನ ನಿಯರೆಸ್ಟ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸ್ತೇವೆ. ಆದರೆ ಈ ಒಂದು ಸ್ಥಿತಿಯಲ್ಲಿ ಯಾರು ಸ್ಥಗಿತವಾಗಿರುತ್ತೆ ಅವರನ್ನು ಅಲ್ಲಿಂದ ಹಾಸ್ಪಿಟ್ಲ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಿನ ಮೊದಲು ಅವರಿಗೆ ಒಂದು ಕೃತಕವಾಗಿ ಸಿಪಿಆರ್ ಮಾಡುತ್ತಾ ಅವರಿಗೆ ಒಂದು ಹಾಸ್ಪಿಟ್ಲ್ಗೆ ತಲುಪಿಸಿದಾಗ ಅವರನ್ನು ಬದುಕತಕ್ಕಂಥ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಹಾಸ್ಪಿಟ್ಲ್ಗೆ ಒಯ್ಯೋದಲ್ಲದೆ ದಾರಿಯಲ್ಲೇನೋ ಅವರಿಗೆ ಸಿಪಿಆರ್ ಮಾಡಿಕೊಳ್ಳುತ್ತಾ ಹೋದಾಗ ಅವರಿಗೆ ಪುನರುಜ್ಜೀವನ ಆಗತಕ್ಕಂಥ ಚಾನ್ಸ್ ಚೆನ್ನಾಗಿ.
1: ಸಿಪಿಆರ್ ಅಂದ್ರೆ
0: ಕಾರ್ಡಿಯೋ ಪಲ್ಮನರಿ ರಿಸಿಸ್ಟೇಷನ್. ಇದರಲ್ಲಿ ಎರಡು ಶಬ್ದಗಳಿದೆ, ಕಾರ್ಡಿಯೋ ಅಂದ್ರೆ ಹೃದಯ, ಪಲ್ಮನರಿ ಅಂದ್ರೆ ಶ್ವಾಸಕೋಶ, ರಿಸಿಸ್ಟೇಷನ್ ಅಂದ್ರೆ ಅವರ ಕೆಲಸ ಮಾಡಿದ ನಿಂತಾಗ ಪುನರುಜ್ಜೀವನ ಕೊಡತಕ್ಕಂಥದಕ್ಕೆ ಸಿಪಿಆರ್ ಅಂತ ಅರ್ಥ.
1: ಸರಿಗ ಸಿಒಎಲ್ಎಸ್ ಅಂದ್ರೆ ಕಂಪ್ರೆಷನ್ ಓನ್ಲಿ ಲೈಫ್ ಸಪೋರ್ಟ್ ಅನ್ನುವಂತ ಒಂದು ಮಾತಿದೆ, ಏನು ಸರ್ ಹಂಗಂದ್ರೆ?
0: ಇದು ಸಿಪಿಆರ್ ಅಲ್ಲಿ ಏನಿದೆ ಅಂದ್ರೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ಗಳಿದೆ, ಅಂದ್ರೆ ವಿವಿಧ ಪ್ರಕಾರಗಳಿದೆ. ಅದರಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವಂತ ಅರಿತುಕೊಳ್ಳುವಂತ ಒಂದು ಪದ್ಧತಿಗೆ ನಾವು ಸಿಒಎಲ್ಎಸ್ ಅಂತೀವಿ, ಅಥವಾ ಕಂಪ್ರೆಷನ್ ಓನ್ಲಿ ಲೈಫ್ ಸಪೋರ್ಟ್ ಅಂತ. ಈ ಒಂದು ಪದ್ಧತಿ ಅದೇನದು ಸಿಪಿಆರ್ ಅದೆಲ್ಲೇ ಒಂದು ಪದ್ಧತಿ. ಇದು ಈ ಪದ್ಧತಿಯಲ್ಲಿ ಏನಾಗುತ್ತಂದ್ರೆ ಅವರಿಗೆ ಬರೇ ಎದೆ ಮೇಲೆ ಒತ್ತಡವನ್ನು ಕೊಟ್ಟುಕೊಂತ ಹೋಗುವುದೇ ಈ ಪದ್ಧತಿ. ಈ ಪದ್ಧತಿ ಕಲಿಯಲು ಈಜಿ, ನೆನಪಿಟ್ಟುಕೊಳ್ಳುವುದು ಈಜಿ, ಮತ್ತು ಕೆಲವೊಂದು ಯಾವ ಸಿಚುವೇಶನ್ದಲ್ಲಿ ಬರುತ್ತಲ್ಲ ಅದರಲ್ಲಿ ನಾವು ಇದನ್ನ ಪ್ರಯೋಗವನ್ನು ಮಾಡಬಹುದು. ಸೊ ಸಿಒಎಲ್ಎಸ್ ಎಂಬುದು ಕಂಪ್ರೆಷನ್ ಓನ್ಲಿ ಲೈಫ್ ಸಪೋರ್ಟ್ ಅನ್ನೋದು ಜನಸಾಮಾನ್ಯರಿಗಾಗಿ ಕಲಿತಕ್ಕಂಥ ಒಂದು ಪದ್ಧತಿ.
1: ಸಿಒಎಲ್ಎಸ್ ಅಂತ ಏನಿದೆ ಅದು ಯಾವ ತರ ಸ್ಟೆಪ್ಸ್ ಇದೆ, ಅದರ ಎಷ್ಟು ಇನ್ವಾಲ್ವ್ ಆಗೋದು ಹೇಗೆ ಅಂತ?
0: ಯಾವಾಗಾದರೂ ನಮಗೆ ನಮ್ಮ ಕಣ್ಣ ಮುಂದೆ ಯಾರೇ ಆದಂತ ವ್ಯಕ್ತಿ ಸಡನ್ ಆಗಿ ಅನ್ಕಾನ್ಸಿಯಸ್ ಆದಂದ್ರೆ ಅಂದ್ರೆ ಮೂರ್ಛೆಗೊಳ್ಳಿದಂದ್ರೆ ಬಿದ್ದಂದ್ರೆ ಅದು ಪ್ರಮುಖವಾಗಿ ಅದಕ್ಕೆ ಕಾರಣ ಹೃದಯಾಘಾತನೆ. ಬೇರೆ ಕಾರಣಗಳು ಇವೆ, ಬಟ್ ಅದರಲ್ಲಿ ಪ್ರಮುಖವಾದ ಕಾರಣ ಇವಾಗ 100 ಜನರು ಮೂರ್ಛೆ ಹೋದರೆ 90% ಜನ ಕಾರಣ ಹೃದಯಾಘಾತನೆ ಆಗಿರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮುಂದೆ ಯಾರಾದರೂ ಮೂರ್ಛೆ ಹೋದಾಗ ಮೊದಲನೇ ವಿಷಯ ಏನು ಮಾಡೋದಂದ್ರೆ ಅವರನ್ನ ಆದಷ್ಟು ಸೇಫ್ ಪ್ಲೇಸಿಗೆ, ಕೆಲವೊಬ್ರು ಕುರ್ಚಿ ಮೇಲ್ಗಡೆನೆ ಕುಂತು ಮೂರ್ಛೆ ಹೋಗಿರ್ತಾರೆ, ಕೆಲವೊಬ್ರು ಬಾತ್ರೂಮ್ ಅಲ್ಲಿ ಹೋದಾಗಿದ್ರೆ ಮೂರ್ಛೆ ಹೋಗಿರ್ತಾರೆ, ಕೆಲವೊಬ್ರು ಆಫೀಸಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ಮೂರ್ಛೆ ಹೋಗಿರ್ತಾರೆ. ಬೇರೆ ಬೇರೆ ಜಾಗದಲ್ಲಿ ಇದು ಮೂರ್ಛೆ ಹೋಗ್ತಕ್ಕಂಥ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂತಲ್ಲಿ ಆದಂಥ ಸಮಯದಲ್ಲಿ ಮೊದಲನೇ ಪ್ರಯತ್ನ, ಮೊದಲನೇ ಸ್ಟೆಪ್ ಏನೈತಂದ್ರೆ ಅವರನ್ನು ಆದಷ್ಟು ಒಂದು ಸುರಕ್ಷಿತವಾದ ಜಾಗಕ್ಕೆ ಕರೆತಂದು ಹೋಗುವುದು. ಹೋಗಿ ಅಲ್ಲಿ ಮಲಗಿಸಬೇಕು, ಅವ್ರನ್ನ ಮಲಗಿಸಿಬಿಟ್ಟು ಅವ್ರನ್ನ ಆದಷ್ಟು ಎಚ್ಚರ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅವರನ್ನು ಕೂಗಿ ಅಥವಾ ಬಡೆದು ಅದರನ್ನು ಅವ್ರನ್ನ ನೆಬ್ಬಿಸಬೇಕು. ಅವರು ಏನಾದರೂ ನಿಮಗೆ ರೆಸ್ಪಾನ್ಸ್ ಕೊಡದೇ ಇದ್ದಾಗ, ಪ್ರತಿಕ್ರಿಯೆ ಮಾಡದೇ ಇದ್ದಾಗ ನಾವು ಇದಕ್ಕೆ ಏನಂತೀವಿ ಅಂದರೆ ಅರೆಸ್ಟೆಡ್ ಅಂತೀವಿ. ಈ ಪೇಷಂಟ್ ಆ ಒಂದು ರೋಗಿಯು ಒಂದು ಉಸಿರಾಟ ಆಡುತ್ತಿದ್ದನಂತ ನೋಡಿದ ತಕ್ಷಣ ಏನು ಉಸಿರಾಟ ಏನು ಆಡ್ತದಿಲ್ಲ ಅಂದರೆ ಅವರ ಎದೆಯ ಮುಂದುಗಡೆ ಇರ್ತಕ್ಕಂಥ ಒಂದು ಹೆಲುಬು ಏನಿದೆ ಅಲ್ಲ, ಬ್ರೆಸ್ಟ್ ಬೋನ್ ಅಂತ ಹೇಳ್ತೀವಿ, ಆ ಬೋನಿನ ಕೆಳಭಾಗದಲ್ಲಿ ನಮ್ಮ ಒಂದೆರಡು ಕೈಲಿಂದ ಒತ್ತುತ್ತಾ ಹೋಗುವುದು. ಇದು ಒಂದೇ ಮಾತಿನ ಅನ್ಕಾನ್ಸಿಯಸ್ ಅಥವಾ ಪ್ರಜ್ಞೆ ತಪ್ಪಿದಾಗ ಅವರನ್ನು ಒಂದು ಸೇಫ್ ಜಾಗಕ್ಕೆ ಒಯ್ಯುವುದು. ಸೆಕೆಂಡು ಅವರು ಉಸಿರಾಟ ಆಡ್ತಾರಿಲ್ಲ ಅಂತ ನೋಡುವುದು. ಅವ್ರು ಆಡ್ತಾ ಇಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ಒಂದು ನಿಯರೆಸ್ಟ್ ಹಾಸ್ಪಿಟ್ಲಿಗಾದ್ರೂ ಕಾಲ್ ಮಾಡಿ ಫಾರ್ ಆ್ಯಂಬುಲೆನ್ಸು, ಇಲ್ಲಾಂದರೆ 108ಗಾದ್ರೂ ನಾವು ಫೋನು ಮಾಡಬೇಕು. ಸೊ ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಆ್ಯಂಬುಲೆನ್ಸ್ ನೀವು ಇರ್ತಕ್ಕಂಥ ಜಾಗಕ್ಕೆ ಬರುತ್ತೆ. ಅಲ್ಲಿವರೆಗೂ ಅದು ಆ್ಯಂಬುಲೆನ್ಸ್ ಬರುವವರೆಗೂ ನಾವು ಏನು ಮಾಡ್ಬೋದು ಅಂದರೆ ಅವರನ್ನು ಒಂದು ಎದೆ ಮೇಲಿರ್ತಕ್ಕಂಥ ಹೆಲ್ಬಿನಲ್ಲಿ ಕೆಳಭಾಗವನ್ನು ಗುರುತಿಸಿಕೊಂಡು ಅದರ ಮೇಲುಗಡೆ ಒತ್ತಡ ಹಾಕಂತ

0: ಈ ಒತ್ತಡವು ಇದು ಎರಡನೇದ್ದು ಎಲ್ಬಿಂಡ್ ಮಿನಿ. ಒತ್ತಡ ಎಷ್ಟಾಕ್ಬೇಕು? ಒತ್ತಡ 100 ರಿಂದ 120 ಟೈಮ್ ಪರ್ ಮಿನಿಟ್. ಆ ಒಂದು ಗತಿಯಲ್ಲಿ ನಾವು ಒತ್ತಡವನ್ನು ಹಾಕ್ಬೇಕು. ಎಷ್ಟು ಒತ್ತಬೇಕು? ಯೂಶ್ವಲಿ ನಾವು 5 ಸೆಂಟಿಮೀಟರ್ ಅಷ್ಟು ಒತ್ತಿದಾಗ ನಿರಂತರವಾಗಿ 100 ರಿಂದ 120 ಒಂದು ಮಿನಿಟ್ಗೆ 5 ಸೆಂಟ್ರನ್ನು ನಾವು ಒತ್ತಿದಾಗ ಇದರಿಂದ ಏನಾಗುತ್ತೆ ಅಂದರೆ ಕೃತಕವಾಗಿ ಅವರ ಹತ್ರ ಉಸಿರಾಟದ ಗಾಳಿಯು ಸಂಚಲನ ಆಗುತ್ತೆ ಮತ್ತು ರಕ್ತದ ಸಂಚಲನ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನಾವು ನೆಕ್ಸ್ಟ್ ಆಂಬ್ಯುಲೆನ್ಸ್ ಬರುವವರೆಗೂ ಅಥವಾ ಮೆಡಿಕಲ್ ಸರ್ವಿಸ್ ಅಲ್ಲಿತ್ತಂಗೆ ಬರುವವರೆಗೂ ನಾವು ಮುಂದುವರಿಸುತ್ತಾ ಹೋಗಬೇಕು.
1: ಸರಿ, ಈಗ ಸಾರ್ವಜನಿಕರು ಈ COLS ಮಾಡೋದ್ರಿಂದ ಏನು ಅವರಿಗೆ ಅನುಕೂಲಗಳಾಗ್ತವೆ ಅಂತ?
0: ಇದರಿಂದ ಏನಾಗುತ್ತೆ ಅಂದರೆ ಇದು ಒಂದು ಜನಸೇವೆ. ಸೊ ಎಲ್ಲರಂತೂ ಮಾಡ್ತಕ್ಕಂಥ ಒಂದು ಸೇವೆ. ನಾವು ಇವಾಗ ಬೇರೆ ದೇಶನೇ ನೋಡಿದಾಗ, ವೆಸ್ಟರ್ನ್ ಪಾಶ್ಚಿಮಾತ್ಯ ದೇಶಗಳೇ ನೋಡಿದಾಗ, ಅದರಲ್ಲಿ ಈ ಒಂದು CPR ಟ್ರೈನಿಂಗ್ ಏನಿದೆ ಅಲ್ಲಿದ್ದು, ಇದು ಇವನ್ ವಿದ್ಯಾಭ್ಯಾಸದಲ್ಲೇ ಇನ್ಕ್ಲೂಡ್ ಆಗಿದೆ. ಇವನ್ 9th and 10th ಕ್ಲಾಸಸ್ ಏನಿದೆ ಅಲ್ಲ, ಅವರೆಲ್ಲರಿಗೂ ಇದು ಕ್ರಮವಾಗಿ ಕಲಿಸುತ್ತಾರೆ ಮತ್ತು ಎಲ್ಲರೂ ಇದನ್ನು ಕಲಿತಿರ್ತಾರೆ. ಸೊ ಹಿಂಗಾಗಿ ಆ ದೇಶದಲ್ಲಿ ಇಂಥವ್ರಿಗೆ ಹೃದಯಾಘಾತ ಆದಾಗ ಬದುಕತಕ್ಕಂಥ ಚಾನ್ಸ್ ಏನಿದೆ ಜಾಸ್ತಿ ಇದೆ. ಅದೇ ನಮ್ಮಲ್ಲಿ ಏನಾಗಿದೆ, ಭಾರತದಲ್ಲಿ ನಮ್ಮ ಹತ್ರ ಹಾಸ್ಪಿಟಲ್ ಇದೆ, ವೈದ್ಯಕೀಯ ಸೇವೆ ಇದೆ, ಆಂಬ್ಯುಲೆನ್ಸ್ ಸೇವೆ ಇದೆ, ಎಲ್ಲ ಸೇವೆ ಇದೆ. ಆದರೂ ಅದನ್ನು ಅಷ್ಟರ ಮಟ್ಟಿಗೆ ಉಪಯೋಗವನ್ನು ನಾವು ಪಡ್ಕೊಳ್ತಾ ಇಲ್ಲ. ಸೊ ಹೃದಯಾಘಾತ ಆದಾಗ ಪುನರುಜ್ಜೀವನ ಆಗ್ತಕ್ಕಂಥ ಜನಸಂಖ್ಯೆ ಭಾರಿ ಕಡಿಮೆ ಭಾರತದಲ್ಲಿ. ಸೊ ಇದು ಒಂದು ಜನಸಾಮಾನ್ಯರು ಇದರಲ್ಲಿ ಪಾಲ್ಗೊಂಡಾಗ ನಾವು ಆ ಒಂದು ಸಂಖ್ಯೆ ಬದುಕು ಉಳಿತಕ್ಕಂಥವರ ಸಂಖ್ಯೆ ಜಾಸ್ತಿ ಮಾಡ್ಬೋದು. ಒಂದು ಇದು ಜನಸೇವೆ ಆಗುತ್ತೆ. ಎರಡನೆಯದು ಇದು ಈಸಿಯಾಗಿ ಕಲಿತಕ್ಕಂಥ ಸುಲಭವಾಗಿ ಕಲಿತಕ್ಕಂಥ ಒಂದು ಸ್ಕಿಲ್ ಅಂತಲೇ ಹೇಳ್ಬೋದು. ಆದ್ದರಿಂದ ಎಲ್ಲರೂ ಇದನ್ನು ಕಲಿತಬೇಕು, ಕಲಿತುಬಿಟ್ಟು ಇದನ್ನು ಉಪಯೋಗ ಪಡಿಸ್ಕೊಬೇಕು.
1: ಸರ್, ಈಗ ಸಾಕಷ್ಟು ಜನಗಳಿಗೆ ಯಾರೋ ಬಿದ್ದಿರ್ತಾರೆ, ಹೋಗಲ್ ಬಿಡಪ್ಪ ನಾನು ಮುಟ್ಟಿದ್ರೆ ನನಗೆ ಮೇಲೆ ಏನು ಕೇಸ್ ಆಗುತ್ತೋ, ಏನಾದರೂ ನನ್ನ ಮೇಲೆ ಏನಾದ್ರು ತೊಂದರೆ ಆಗುತ್ತೋ, ನಾನು ಯಾಕೆ ಮಾಡ್ಬೇಕು, ನನಗೆ ಗೊತ್ತಿದ್ರು ಕೂಡ ಸುಮ್ಮನೆ ಎದ್ದುಬಿಡೋದು ಅಂತೇಳಿ ಸೈಲೆಂಟ್ ಆಗಿದ್ದು ಬಿಡ್ತಾರೆ. ಈ ವಿಷಯಕ್ಕೆ ಬಂದಾಗ ತಾವೇನು ಹೇಳ್ತೀರಿ?
0: ಇದಕ್ಕಾಗಿ ಏನಾಗಿದೆ ಅಂದರೆ, ನಾವು ಯಾವಾಗಾದರೂ ಒಂದು ಹೃದಯದ ಒಂದು ತುರ್ತು ವ್ಯವಸ್ಥೆ ಕಂಡಾಗ 108 ಏನು ಫೋನ್ ಮಾಡ್ತೀವಲ್ಲ, ಅವಾಗಾದಾಗ ನಮ್ಮದು ಯಾವುದೇ ರೀತಿಯಿಂದ ನಂಬರ್ ಆಯಿತು, ನಮ್ಮ ಹೆಸರಾಯಿತು, ಒಂದು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಉಪಯೋಗಿಸುವುದಿಲ್ಲ. ಇದನ್ನು ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಇದೊಂದು ಒಳ್ಳೆಯ ಕೆಲಸ ಅಂತೇಳ್ಬಿಟ್ಟು ನಮ್ಮ ಹೆಸರು, ನಮ್ಮ ನಂಬರು ಯಾರು ರಿವೀಲ್ ಮಾಡೋದಿಲ್ಲ. ಅದಲ್ಲದೆ ನಾವು ಅಂತ ಪರಿಸ್ಥಿತಿಯಲ್ಲಿ ನಾವು ಏನಾದರೂ CPR ಮಾಡಿ ಪೇಷಂಟ್ ಶಿಫ್ಟ್ ಆದ್ರು, ಅಥವಾ ಪೇಷಂಟ್ ಹಾಸ್ಪಿಟಲ್ ಹೋದ ಮೇಲ್ಗಡೆ ಅವ್ರದ್ದು ಏನಾದರೂ ಮೃತ್ಯು ಏನಾದರೂ ಆಯ್ತಂದ್ರೂ ನಮ್ಮನ್ನು ಯಾವುದೇ ರೀತಿಯಿಂದ ಈ ಒಂದು ಕಾನೂನು ನ್ಯಾಯಬದ್ಧ ಸಂಸ್ಥೆಯಲ್ಲಿ ಶಿಕ್ಷೆಗೊಳಪಡಿಸುವುದಾಗಲಿ ಏನೂ ಇರುವುದಿಲ್ಲ. ಸೊ ಇದರಿಂದ ನಮಗೇನಾಗಿದೆ ಅಂದರೆ, ಯಾರ್ಯಾರು CPR ಮಾಡ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ, ಅವರಿಗೆ ಕಾನೂನುಬದ್ಧವಾಗಿ ಎಲ್ಲ ರಕ್ಷಣೆಯನ್ನು ಸಿಗುತ್ತೆ ಮತ್ತು ನಮಗೆ ಯಾರಿಂದಲೂ ತೊಂದರೆಯನ್ನು ಅನುಭವಿಸತಕ್ಕಂಥದ್ದು ಪರಿಸ್ಥಿತಿಯನ್ನು ಎದುರಾಗುವುದಿಲ್ಲ.
1: ಸರ್, ಈಗ CPR ಅನ್ನು ಕಲಿಬೇಕು ಅಂತೇಳಿ ತುಂಬಾ ಜನ ಆಸಕ್ತಿ ಇದ್ದ ಸಾರ್ವಜನಿಕರು ಎಲ್ಲಿ ಕಲಿಬೇಕು, ಅವರು ಹೇಗೆ ಕಲಿಬೇಕು ಅಂತ?
0: ಇದು ಭಾರತ ಸರ್ಕಾರವು ಏನು ಮಾಡಿದೆ ಅಂದ್ರೆ, ಇದೊಂದು ಕಲಿಯಲಿಕ್ಕೆ ಟ್ರೈನಿಂಗ್ ಸೆಂಟರ್ಸ್ ಅಂತ ಏನಿದೆಲ್ಲ, ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲಾ ಮೆಡಿಕಲ್ ಕಾಲೇಜಸ್, ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಮೆಡಿಕಲ್ ಕಾಲೇಜಸ್ ಇದೆ. ಎಲ್ಲಾ ಮೆಡಿಕಲ್ ಕಾಲೇಜಸ್ ಅಲ್ಲಿ ಇದು ಒಂದು ಕಲಿತಕ್ಕಂಥ ಒಂದು ಅವಕಾಶವನ್ನು ಏರ್ಪಡಿಸಿದೆ. ಇದನ್ನು ಬಿಟ್ಟು ರೆಡ್ ಕ್ರಾಸ್ ಸೊಸೈಟಿ ಅಂತ ಒಂದೇನು NGO ಏನಿದೆ ಅಲ್ಲ, ಎಲ್ಲ ಡಿಸ್ಟಿಕಲ್ಲಿಗೂ NGO ಅಂತ ರೆಡ್ ಕ್ರಾಸ್ ಸೊಸೈಟಿ ಇದೆ. ಈ ಸೊಸೈಟಿಗೂ ಮುಖಾಂತರಗುಣ ನಾವು COLS ಎಂಬುದಂತ ಈ ಒಂದು ಪದ್ಧತಿಯನ್ನು ಕಲಿಯಬಹುದು. ಮತ್ತೆ ಈ ಪದ್ಧತಿಯನ್ನು ಕಲಿಯಲು ಯಾವುದೇ ರೀತಿಯಿಂದ ಶುಲ್ಕ ಆಗಲಿ ಫೀಸ್ ಆಗಲಿ ಇರುವುದಿಲ್ಲ. ಅದಲ್ಲದೆ ಭಾರತ ಸರ್ಕಾರವು ತನ್ನ ವೆಬ್ಸೈಟ್ ಹೆಲ್ತ್ ವೆಬ್ಸೈಟ್ ಅಲ್ಲಿ ಇದರ ಬಗ್ಗೆ ಒಂದು ವಿಡಿಯೋಸು ಮತ್ತು ರೀಡಿಂಗ್ ಮೆಟೀರಿಯಲ್ಸ್ ಅನ್ನು ಬಿಟ್ಟಿದೆ. ನಾವು ಕೂನು ಓದಿ ಕೆಲವೊಂದು ಸುಲಭವಾದ ಪ್ರಶ್ನೋತ್ತರಗಳನ್ನು ಉತ್ತರ ಕೊಟ್ಟಾಗ ನಮಗೂ ಆನ್ಲೈನ್ ಅಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಇದು ಸರ್ಟಿಫಿಕೇಟ್ ನಮಗಷ್ಟೇ, ಬಟ್ ಈ ಸರ್ಟಿಫಿಕೇಟ್ ಇದ್ದೋರೇ ಮಾಡ್ಬೇಕಂಬುದು ಏನು ಇದೇನಿಲ್ಲ, ಎಲ್ಲರೂ ಮಾಡ್ತಕ್ಕಂಥದ್ದು. ಸರ್ಟಿಫಿಕೇಟ್ ಇರಲಿ ಬಿಡಲಿ, ಎಲ್ಲರೂ COLS ಅನ್ನು ಕಲಿತು ಒಂದು ಜೀವನವನ್ನು ಉಳಿಸತಕ್ಕಂಥ ಕಾರ್ಯದಲ್ಲಿ ಭಾಗಿದಾರರಾಗಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಒಂದು COLS ಆಗಿರ್ಬೋದು ಅಥವಾ CPR ಆಗಿರ್ಬೋದು, ಇದನ್ನು ಕಲಿಕೆಯ ಬಗ್ಗೆ ಅಥವಾ ಕಲ್ತ್ಕೊಳ್ಳುವ ಬಗ್ಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ?
0: ಇದನ್ನು ಎಲ್ಲರೂ ಕಲಿತಕ್ಕಂಥ ಒಂದು ಸ್ಕಿಲ್ ಇದೆ ಇದು. ಇದರಲ್ಲಿ ಯಾವುದೇ ಒಂದು ಕೋರ್ಸ್ ಆಗಲಿ, ಯಾರೇ ಒಂದು ಏಜ್ ಆಗಲಿ, ಇದಕ್ಕೇನು ಲಿಮಿಟ್ ಏನಿಲ್ಲ. ಪ್ರತಿಯೊಬ್ಬರು ಸ್ಕೂಲಿನಿಂದ ಹುಡುಗರು ಹಿಡಿದು ದೊಡ್ಡವರು ರಿಟೈರ್ಡ್ ಆದವ್ರಿಗೂ ಕಲಿಬಹುದು. ಯಾವುದೇ ಸ್ಪೆಷಲಿಟಿ ಇರ್ಬೋದು, ಅವ್ರ ಮೆಡಿಕಲ್ ಅಷ್ಟೇ ಅಂತಲೇ ಇಲ್ಲ, ನಾನ್ ಮೆಡಿಕಲ್ ಟೀಚರ್ಸ್ ಆಯಿತು, ಎಂಪ್ಲಾಯೀಸ್ ಆಯಿತು, ಗೌರ್ಮೆಂಟ್ ವರ್ಕರ್ಸ್ ಆಯಿತು, ಡ್ರೈವರ್ ಆಯಿತು, ಪೊಲೀಸರು ಆಯಿತು, ಈವನ್ ಕ್ಲಾಸ್ 3 ಕ್ಲಾಸ್ 4 ವರ್ಕರ್ಸ್ ಆಯಿತು, ಪ್ರತಿಯೊಬ್ಬರು ಇದನ್ನೇ ಕಲಿಯಲಿಕ್ಕೆ ಹರವರು ಮತ್ತು ಕಲಿಯಲೇಬೇಕು. ಇದನ್ನು ಕಲಿತಾಗ ಮಾತ್ರ ನಾವು ಇಂಥ ಒಂದು ವೈದ್ಯಕೀಯ ಎಮರ್ಜೆನ್ಸಿಯಲ್ಲಿ ಸಾಯುವವರ ಸಂಖ್ಯೆಯನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿಯನ್ನು ಹೊಂದುತ್ತೆ.
1: ನಿಜವಾಗ್ಲು ಯುವಕರು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಈ ಥರ CPR ಆಗಿರ್ಬೋದು ಮತ್ತು COLS ಇವುಗಳನ್ನು ಕಲಿಯುವುದರ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟ ಸರ್. ನಿಜವಾಗ್ಲು ಹೃದಯ ಸ್ತಂಭನೆ ಆದಾಗ CPRನ ಮಹತ್ವ ಏನು ಮತ್ತು ಕಂಪ್ರೆಷನ್ ಓನ್ಲಿ ಫಾರ್ ಲೈಫ್ ಸಪೋರ್ಟ್ ಅನ್ನುವಂಥದ್ದು ಏನಿದೆ COLS ಅದರ ಒಂದು ಇಂಪಾರ್ಟೆಂಟ್ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಆಕಾಶವಾಣಿಗೆ ಬಂದು ತಾವು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ಧನ್ಯವಾದ.
2: ಇದುವರೆಗೆ ನವೋದಯ ನಡೆ ಆರೋಗ್ಯ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಹೃದಯ ಸ್ತಂಭನ ಆದಾಗ CPRನ ಮಹತ್ವ ಈ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅರವಳಿಕೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಾಬು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ಬಿ ನರಸಿಂಹಲು.
3: ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ ಮೂಗು ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮ ರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
2: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
3: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ ಗೌಡ, ಮೊಬೈಲ್ ಸಂಖ್ಯೆ 9611061234.
2: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.

ಇಂದಿನ ಕಾರ್ಯಕ್ರಮದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಇವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಎಂ ಡಿ ಪಲ್ಲವಿ ಇವರ ಧ್ವನಿಯಲ್ಲಿ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 9 ಗಂಟೆ. ಈಗ ಕೇಳಿ ಪ್ರಕಟಣೆಗಳು.
1: ಎಲ್ಲಾ ಜೀವಿಗಳ ಜೀವವೇ ಜಲ,
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
2: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
4: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
6: ನೀರು ಬರಿದಾದಷ್ಟು ಆತಂಕ,
2: ಕಲುಷಿತವಾದಷ್ಟು ಕಳಂಕ.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಬಲ್ಲೆನೆಂಬ ಮದದಲ್ಲಿ ವಚನಕಾರರು ಹೆಂಡದ ಮಾರಯ್ಯ, ರಾಗ ಮಿಶ್ರ ಕೀರ್ವಾಣಿ, ತಾಳ ರೂಪಕ್, ಹಾಡಿದವರು ಗೀತಾ ಭಟ್, ಸಂಗೀತ ನಿರ್ದೇಶನ ಎಸ್ ಆರ್ ರಾಮಕೃಷ್ಣ.

ಪರಿಯದವರೊಡನೆ ಸಂಗಮ ಮಾಡಿದಳೆ. ವಚನಕಾರ್ತಿ ಅಕ್ಕ ಮಹಾದೇವಿ, ರಾಗ ಕೀರ್ವಾಣಿ, ತಾಳ ದಾದ್ರ, ಹಾಡಿದವರು ಫಯಾಜ್ ಖಾನ್, ಸಂಗೀತ ನಿರ್ದೇಶನ ಎಸ್

ಜ್ಞಾನದೀಪ್ತಿಯ ಬೆಳಗುವ ತೈಲ. ವಚನಕಾರರು ಚನ್ನಬಸವಣ್ಣ. ರಾಗ ಶುದ್ಧ ಕಲ್ಯಾಣ್. ತಾಳ ಝಪ್ತಾಲ್. ಹಾಡಿದವರು ಕೈವಲ್ಯ ಕುಮಾರ್ ಗುರವ್. ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಕಲ್ಲಿನ ಹೋಳ ಬೆಲ್ಲವೆಂದು ಮಕ್ಕಳ ಕೈಯಲ್ಲಿ ಕೊಟ್ಟಡೆ. ವಚನಕಾರರು ವಚನ ಭಂಡಾರಿ ಶಾಂತರಸ, ರಾಗ ಜೋನ್ಪುರಿ, ತಾಳ ಝಪ್ತಾಲ್, ಹಾಡಿದವರು ಗೀತಾ ಭಟ್, ಸಂಗೀತ ನಿರ್ದೇಶನ ಎಸ್ ಆರ್ ರಾಮಕೃಷ್ಣ.

ಕಾಂಚನಕ್ಕೆ ಕೈಯಾನದಿರ್ದಡೆ. ವಚನಕಾರರು ಚನ್ನಬಸವಣ್ಣ, ರಾಗ ಭೈರವ್, ತಾಳ ಖೇಮ್ಟ, ಹಾಡಿದವರು ದೀಪು ನಾಯರ್, ಸಂಗೀತ ನಿರ್ದೇಶನ ಎಸ್.

ಕಂಗಳ ಸೂತಕ ಹೋಯಿತು. ವಚನಕಾರರು ಸಗರದ ಬೊಮ್ಮಣ್ಣ, ರಾಗ ಮಿಶ್ರ ಆಹಿರ್ ಭೈರವ್, ತಾಳ ಝಪ್ತಾಲ್, ಹಾಡಿದವರು ಕೈವಲ್ಯಕುಮಾರ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 9:30. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಲಿಸುವಂತಹ ಸಮಯ. ಮತ್ತೆ ಆಗ್ತಾಡ ಸ್ನೇಹಿತರೆ, 2003112 ಹಾಗೂ ಮತ್ತೊಂದು ಕ್ಷಮಿಸಿ, ಮೊಬೈಲ್ ಸಂಖ್ಯೆ 2958982832333. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸ್ಬೋದು ಅಂತ ಹೇಳ್ತಾ, ಮತ್ತೊಂದು ದೂರವಾಣಿ ಸಂಖ್ಯೆ 2003112 ಕರೆ ಬರ್ತಾವೆ ಸ್ನೇಹಿತರೆ. ಯಾರು ಎಲ್ಲಿಂದ ಅಂತ ಕೇಳೋಣ. ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಮೇಡಮ್.
0: ಹಾಂ ನಮಸ್ತೆ, ಹೇಗಿದ್ದೀರಾ? ನಾಗೇಂದ್ರ ಗೌಡ್ರು, ಹೇಗಿದ್ದೀರಿ ತಾವು? ಚೆನ್ನಾಗಿದ್ದೀರಾ? ಹಾ ನಾವು ಆರಾಮಿದ್ದೀವಿ ನೋಡಿ. ತುಂಬಾ ದಿನ ಆಯ್ತು ನಿಮ್ ಹತ್ರ ಮಾತಾಡ್ಲಾರ್ದೆ ಅಲ್ವಾ? ನಿಜ ನಿಜ ನಿಜ. ಹೌದ್ ಹೌದ್ ಹೌದು. ಏನು ಮತ್ತೇನು ತಿಂಡಿ ಆಯ್ತಾ ನಿಮ್ದು? ಒಳ್ಳೆ ಒಳ್ಳೆ ಒಂದು ಉಪಹಾರ ನೋಡಿ, ಬೆಳಗಿನ ಒಂದು ಒಳ್ಳೆ ಒಂದು ಆರೋಗ್ಯಕರವಾದಂತ ತಿಂಡಿ. ನಿಜ ನಿಜ ನಿಜ. ಹೌದು ಒಳ್ಳೇದಲ್ವಾ? ಯಾವ ಗೀತೆ ಪ್ರಸಾರ ಮಾಡೋಣ ಗೌಡ್ರೆ? ಭಕ್ತ ಸಿರಿಯಾಳ ಕೇಳ್ತಾ ಇದ್ರಿ?
1: ಕೋಪ ಶಂಕರ ಶಿವಶಂಕರ ಅಂತ.
0: ನಾ ಒಂದು ಗೀತೆನಾ? ಏನಕ್ಕೆ ಅದು ಇವತ್ತ ನೆನಪಾಯ್ತು ನಿಮ್ಗೆ?
1: ನಮ್ ಗೆಳೆಯರ ಅಂತ ಭೀಮನಗೌಡ, ಸುರೇಶ್ ಬೆಣ್ಣಿ, ಗಂಗಾವತಿ ಹಿರಣ್ಣ, ಮಹೇಂದ್ರಾಯ, ಹೊನ್ನಪ್ಪ, ಚಂದ್ರೇಗೌಡ, ಸ್ವಾಮಿಮೇಟೆ, ವಿಜಯಲಕ್ಷ್ಮಿ, ರಾಯಚೂರು
0: ನೋಡ್ರಿ
1: ಮೇಡಮ್. ಹಿಂಗೆ
0: ತುಂಬಾ ಜನ ಇದಾರೆ ಅಲ್ವಾ?
1: ಹಾ ಬಹಳ ಜನ ಫ್ರೆಂಡ್ ಆಗ್ಯಾರ ಮೇಡಮ್. ಈಗ ನಿಮ್ನ ಆಕಾಶವಾಣಿ ಆದ್ಮ
0: ನೋಡ್ರಿ. ಯಾವ ಚಿತ್ರ ಹೇಳಿದ್ರಿ ನೀವು?
1: ಏನ್ ಮೇಡಮ್?
0: ಯಾವ ಚಿತ್ರ ಹೇಳಿದ್ರಿ?
1: ಹಾ ಭಕ್ತ ಸಿರಿಯಾಳ ಹೇಳಿ ಮೇಡಮ್.
0: ಭಕ್ತ ಸಿರಿಯಾಳ ಚಿತ್ರ ಕೇಳ್ತಾ ಇದ್ರಿ?
1: ಹ್ಞೂನ್ರಿ ಮೇಡಮ್. ಯಾಕೋ ಈ ಕೋಪ ಶಂಕರ ಅಂತ ನೋಡಮ್ಮ, ಶಿವಶಂಕರ.
0: ಹೌದ್ ಹೌದ್ ಹೌದ್, ಕೇಳಿದೀನಿ ಕೇಳಿದೀನಿ ಗೀತೆಯನ್ನು. ಹೇಳಿ ಹೇಳಿ ಹೇಳಿ, ಮಾತಾಡಿ. ಏನ್ ಮಾಡ್ಕೊಂಡಿದಿರಿ ತಾವು? ರೈತರೇ? ಕಿರಾಣಿ ದುಕಾನ್ ಇದೆ ನಿಮ್ದು? ನೋಡಿ ಏನೇನ್ ಮಾಡ್ತೀರ ಅದ್ರಲ್ಲಿ?
1: ದಿನಸಿ ಎಲ್ಲ ಇರ್ತಾವ, ಸಕ್ರಿ, ಚಾಪುಡಿ, ಅಕ್ಕಿ, ಬ್ಯಾಳೆ, ಗೋಧಿ, ಗೋಧಿ ರವಾ, ಏನ್ ಎಲ್ಲ ದಿನಸಿ ಎಲ್ಲ.
0: ತರಕಾರಿನೂ ಮಾರ್ತೀರಾ ಅದ್ರಲ್ಲಿ?
1: ತರಕಾರಿ ಮಾಡಿದ್ರು ಮೇಡಮ್, ನಾವು ಬರೀ ದಿನಸಿ ಅಷ್ಟೇ ಮೇಡಮ್.
0: ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ?
1: ಮುಂಜಾನೆ 6 ಗಂಟೆ ಮಾಡಿ ಸಂಜೆ ರಾತ್ರಿ 8 ಗಂಟೆವರೆಗೆ ಮುಗಿಸ್ತೀನಿ ಮೇಡಮ್.
0: 8 ವರೆಗೆ ಅಂದ್ರೆ
1: ಎರಡು ಗಂಟೆ ಮುಸ್ತು ಬಿಡ್ತು ಮೇಡಮ್, 12 ವರೆಗೆ ಒಂದು 8 ಗಂಟೆಗೆ ತೀರ್ತೀನಿ ಮೇಡಮ್.
0: ಹೌದಾ? ಮತ್ತೆ 2 ಗಂಟೆಗೆ ಎಲ್ಲ ಓಪನ್ ಮಾಡ್ತೀರಾ? ಅಷ್ಟೊತ್ತಿಗೆ ಊಟ ಮಾಡ್ಕೊಂಡ್ಬಿಡ್ತೀರಾ?
1: ಮತ್ತೆ 2 ಗಂಟೆಗೆ ಓಪನ್ ಮಾಡಿ ರಾತ್ರಿ 8 ವರೆಗೆ ಬಂದ್ ಮಾಡ್ತೀವಿ ಮೇಡಮ್.
0: ಹೌದಾ? ನೀವು ಒಬ್ಬರೇನೆ ಇರೋದು ಅಂಗಡಿ?
1: ಇಲ್ಲ ರೀ, ಮಕ್ಕಳು ಯಾರು ಮೇಡಮ್? ಕೊಡೋದಲ್ಲ ಮೇಡಮ್ ಅವ್ರು ಎಲ್ಲ.
0: ಹೌದಲ್ಲ,
1: ಗದ್ದೆ ಗಿದ್ದೆ ಮಾಡ್ತಾರ ರೈತರು, ಅವ್ರು ಕೆಲ್ಸಕ್ಕೆ ಹೋಗ್ತಾರ, ಸಾಕಾಗಿರ್ತಾವ್ರಿಗೆ ದುಕಾನ್ದಾಗ ಕೊಡೋದ್ರ ನಾನೇ ಕುಂದ್ರೆ ಮುಚ್ಚಿಕೊಡ.
0: ಮತ್ತೆ ನಿಮ್ಗೆ ಸಾಕಾಗಲ್ವಾ?
1: ಸಾಕ ರೆಸ್ಟ್ ಮಾಡ್ತಾರ, 12 ವರೆಗೆ ಮುಚ್ಚಿಬಿಡ್ತೀವಿ. ಮಧ್ಯಾಹ್ನ ರೆಸ್ಟ್ ಮಾಡ್ತೀನಿ ಮೇಡಮ್.
0: ಹೌದು ಹೌದು, ಮತ್ತೆ ಬೇಕಲ್ವಾ? ಅದರಲ್ಲಿ ನಿಂತ್ಕೊಳ್ಬೇಕು, ಗಿರಾಕಿ ಬಂದಾಗ ಕೊಡ್ಬೇಕು ಅವ್ರಿಗೆ. ನಿಜ ನಿಜ, ಕಂಟಿನ್ಯೂ ಆಗಿ. ಹೌದು ಹೌದು ಹೌದು, ಅಂತೀವಿ ನೋಡ್ರಿ ನೋಡ್ರಿ. ಎಷ್ಟು ನಿಮ್ಗೆ
1: ರೈತರಿಗೆ?
0: ಹೌದು ಹೌದು. ವಯಸ್ಸು ಎಷ್ಟು ಇವಾಗ ನಿಮ್ಗೆ? ಇವಾಗ ವಯಸ್ಸು ಎಷ್ಟು ನಿಮ್ಗೆ?
1: ನಮ್ಗ 65
0: ನೋಡ್ರಿ. ಇಷ್ಟು ಏಜ್ ಇದ್ರು ಕೂಡ ನೀವು ಗಿರಾಕಿ ಮಾಡ್ತೀರಾ ಅಂಗಡಿಯಲ್ಲಿ?
1: ಮಾಡ್ಬೇಕು ಮೇಡಮ್.
0: ತುಂಬಾ ಗ್ರೇಟ್ ರೀ.
1: ಮಾಡ್ಬೇಕು ಮೇಡಮ್.

0: ನಿಜ ನಿಜ ನಿಜ ನೋಡ್ರಿ, ಬಿಡದೆ ಎಡೆ ಬಿಡದೆ ಕೆಲಸನ ಬೆಳಗ್ಗೆಯಿಂದ ಮಾಡ್ತಾನೆ ಇರ್ತೀರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ
1: ಐದುವರೆಗೆ ಆಯ್ತು ಮೇಡಮ್?
0: ನೋಡ್ರಿ, 5:30 ರಾತ್ರಿ 8:30 ತನಕ ನಿಮ್ಗೆ ಪುರ್ಸೋತಿರಲ್ಲ. ಅಂಗಡಿಗೆ ಬೇಕಾಗೋ ದಿನಸಿ ಎಲ್ಲ ನೀವೇ ತರ್ತೀರಾ, ಊರಿಂದ ನಿಮ್ ಮಕ್ಕಳು ತರ್ತಾರ? ಹೌದಾ, ತುಂಬಾ ಸಂತೋಷ ಆಯ್ತು ನಿಮ್ ಕೆಲಸವನ್ನ ಕೇಳಿ ನಮ್ಗೆ. ಇವತ್ತು ಕರೆ ಮಾಡಿದಕ್ಕೆ ಧನ್ಯವಾದಗಳು ಗೌಡ್ರೆ. ನೀವು ಕೋರಿದಂತ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ ನಿಮ್ ಸ್ನೇಹಿತರಿಗೂ ನಿಮಗೂ ಕೇಳಿ. ನಮಸ್ಕಾರ. ಭಕ್ತ ಸಿರಿಯಾಳ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಜಾನಕಿ ಅವರ ಸ್ವರದಲ್ಲಿರುವಂತಹ ಗೀತೆ, ಟಿ ಜಿ ಲಿಂಗಪ್ಪ ಇವರ ಸಂಗೀತ ಸಂಯೋಜನೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿದೆ. ಬನ್ನಿ ಕೇಳೋಣ ಗೀತೆಯನ್ನು.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ ತಮ್ಮ ಹೆಸರು.
1: ಮೇಡಮ್ ಎಲ್ಲ ಕೇಳೋಗರ ನನ್ನ ನಮಸ್ಕಾರಗಳು.
0: ತಮ್ಮ ಹೆಸರು ಹೇಳ್ರಿ
1: ಮೇಡಮ್. ಕೇರಳ ನಾಯಕ ಮೇಡಮ್, ತಿರುತಗೊಂಡು ಕೂಡ್ಲಿಗೆ ತಾಲೂಕಿನಿಂದ.
0: ಕೂಡ್ಲಿಗೆ ತಾಲೂಕು. ಹೊಸದಾಗಿ ಕರೆ ಮಾಡ್ತಾ ಇದ್ದೀರಾ
1: ಮೇಡಮ್?
0: ಹೊಸದಾಗಿ ಕರೆ ಮಾಡ್ತಾ ಇದ್ದೀರಾ?
1: ಹಾ, ಎರಡು ಟೈಮ್ ಮಾಡಿದ್ದೀನಿ ಮೇಡಮ್.
0: ಹೌದಾ? ಹಾ ಹಾ ಹಾ, ಹೇಳಿ, ಹೇಗಿದ್ದೀರಾ?
1: ಹಾ ಮೇಡಮ್, ಆರಾಮಿದ್ದೀನಿ. ನೀವು ಹೇಗಿದ್ದೀರಾ?
0: ಹಾ, ಚೆನ್ನಾಗಿದೆ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗೋಸ್ಕರ?
1: ಧ್ವನಿ ಕಡಿಮೆ ಕೇಳುತ್ತೆ ನಮಗೆ.
0: ಹೌದಾ? ನಿಮ್ದು ಚೆನ್ನಾಗಿ ಕೇಳ್ತಾ ಇದೆ.
1: ಪರವಾಗಿಲ್ಲ.
0: ಹೌದಾ? ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ?
1: ಮೇಡಮ್ ವೀರಪ್ಪಂಪರ ಚಿತ್ರದಿಂದ.
0: ಯಾವ್ದು ಕೇಳ್ತಾ ಇದ್ದೀರಿ?
1: ಮೇಡಮ್
0: ವೀರ ಮದಕರಿ ಚಿತ್ರದಿಂದ ಕೇಳ್ತಾ ಇದ್ದೀರಿ?
1: ಮೇಡಮ್ ವೀರ ಪರಂಪರೆ.
0: ವೀರ ಪರಂಪರೆ ಚಿತ್ರ ಕೇಳ್ತಾ ಇದ್ದೀರಾ? ಹಾ ಹಾ
1: ಹಾ ಮೇಡಮ್.
0: ಹೇಳಿ, ಯಾವ ಗೀತೆ ಅದರಲ್ಲಿ?
1: ನನ್ನ ಮಣ್ಣಿದು ಅಂತಂದು ಆಡಿದೆಯಲ್ಲ ಮೇಡಮ್.
0: ನನ್ನ ಮಣ್ಣಿದು.
1: ನನ್ನ ಮಣ್ಣಿದು.
0: ಯಾಕೆ ಆ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಇವತ್ತು
1: ಮೇಡಮ್? ಹಾಡ್ ಚೆನ್ನಾಗಿದೆ. ಮತ್ತೆ ಸುದೀಪ್ ರಾಮರೇಶ್ ಅವ್ರು ನಡೆಸಿರೋ ಚಿತ್ರ.
0: ಹೌದಾ?
1: ದೇಶ ಮಣ್ಣು ನಾನು ನಮ್ದು ಅನ್ನೋದು ಇರುತ್ತಲ್ಲ ಮೇಡಮ್.
0: ನಿಜ ನಿಜ ನಿಜ.
1: ಹಂಗಾಗ್ಬಿಟ್ಟು ಈ ಹಾಡ್ ಸೆಲೆಕ್ಷನ್ ಮಾಡ್ಕೊಂಡಿ ಮೇಡಮ್.
0: ಏನ್ ಗೀತೆ ಹೇಳಿದ್ರಿ ನೀವು? ಚಿತ್ರ ಯಾವ್ದು? ವೀರ ಪರಂಪರೆ ಅಂತ ಹೇಳಿದ್ರಲ್ವಾ? ಇದಕ್ಕೂ ಮುಂಚೆ ಯಾವಾಗ ಕಾಲ್ ಮಾಡಿದ್ರಿ? ಶನಿವಾರ ದಿವಸ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಕಾಲ್
1: ಮಾಡಿದ್ರೆ
0: ಇದೇ ಲೈವ್ ಅಲ್ಲೇ ಕಾಲ್ ಮಾಡಿದ್ರ?
1: ಹೌದ್ ಮೇಡಮ್, ಲೈವ್ ಅಲ್ಲೇ ಕಾಲ್ ಮಾಡಿದ್ವಿ.
0: ಹೌದಾ? ನೀವು ಕೇಳಿದಂತ ಗೀತೆ ಲಭ್ಯ ಇಲ್ಲ ರೀ. ಬೇರೆ ಯಾವ್ದಾದ್ರು ಪ್ರಸಾರ ಮಾಡೋಣ. ನೀವು ಕೇಳಿದಂತ ಚಿತ್ರ ಇಲ್ಲಿ ಲಭ್ಯ ಇಲ್ಲ,
1: ಹಾಗಾಗಿ
0: ಸಿಪಾಯಿದಿಂದ ಮಾಡೋಣವಾ? ಹಾ ಹಾ
1: ಮೇಡಮ್.
0: ಸಿಪಾಯಿಯಲ್ಲಿ ಯಾವ ಗೀತೆ?
1: ಹಾಡಿದೆಯಲ್ಲ.
0: ಹೌದು ಹೌದು ಹೌದು, ಆ ಗೀತೆ ಅನ್ನ ಕೇಳ್ತಾ ಇದ್ರ? ಸ್ನೇಹಕ್ಕೆ ಸ್ನೇಹ ಅಂತನು. ಹೌದಲ್ವಾ? ರುಕ್ಕಮ್ಮ ಗೀತೆ ಕೇಳ್ತಾ ಇದ್ದೀರಿ. ಓಕೆ, ಬಾಲಸುಬ್ರಹ್ಮಣ್ಯ ಅವರ ಗಾಯನದಲ್ಲಿರುವಂತಹ ಗೀತೆ. ಆಯ್ತಾಯ್ತು, ಖಂಡಿತ ತಪ್ಪದೆ ಪ್ರಸಾರ ಮಾಡ್ತೀನಿ. ಕರೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳು. ಏನ್ ಮಾಡ್ಕೊಂಡಿದ್ದೀರಿ ತಾವೆ?
1: ಮೇಡಮ್ ರೈತರು ಮೇಡಮ್. ನಾವು
0: ರೈತರಾ? ಹಾ ಹೌದು. ಮಳೆ ಬಂದಿದೆನಾ ನಿಮ್ಮ ಹತ್ರ?
1: ಇಲ್ಲ ಮೇಡಮ್, ಮಳೆ ಬಂದಿಲ್ಲ ಮೇಡಮ್.
0: ಮತ್ತೆ ಈ ವರ್ಷ ಏನ್ ಬಿತ್ತನೆ ಮಾಡಿಲ್ವಾ?
1: ಮಾಡಿದೀವಿ ಮೇಡಮ್. ಏನ್ ಮಾಡೋದ್, ಮತ್ತೆ ಮಳೆ ಬಂದ್ರೆ ಬೆಳೆ ಪಡ್ಕೊಂತೀವಿ, ಇಲ್ಲಾಂದ್ರೆ ಇಲ್ಲ.
0: ಬಯಲ್ ಭೂಮಿನಾ ನಿಮ್ದು ಅಥವಾ ನೀರಾವರಿ?
1: ಮೇಡಮ್
0: ಬಯಲ್ ಭೂಮಿ.
1: ಬಯಲ್ ಭೂಮಿ ಮೇಡಮ್, ಅದ್ರಲ್ಲಿ

0: ಬರೆಯಲು ಮರ್ತ್ಕೊಂಡಿದೀವಿ.
1: ಹಂಗಿದ್ರೆ ಪರವಾಗಿಲ್ಲ ಅಲ್ವಾ, ಸ್ವಲ್ಪ ಏನಾದ್ರೂ ಅಲ್ಪ ಸ್ವಲ್ಪ ಬೆಳಕು
0: ಮಳೆ ಬಂದ್ರೆ
1: ಬರ್ಬೇಕು. ಹೌದ್ ಹೌದ್ ಹೌದ್ ಹೌದು, ನಿಜ ನಿಜ ನಿಜ ನಿಜ. ಅದೇ ಹೇಳ್ತಾ ಇದ್ದೀನಿ, ಒಂದು ಬೆಳೆಯನ್ನ ಏನಾದ್ರೂ ಅರಸಾಹಸ ಮಾಡಿ ತಕೊಳ್ಬಹುದು ಅಲ್ವಾ. ಆಯ್ತು ಆಯ್ತು, ಎಲ್ಲರೂ
0: ಧಾರಾಳ ಮನ್ಸಿರೋದು ಮತ್ತೆ ಬೆಳಿತೀವಿ. ಹೌದು,
1: ಚಲ ಇರುತ್ತೆ, ಅದು ಬೆಳೆ ಕಂಡಾಗನೇ ನೆಮ್ಮದಿ ಆಗೋದಲ್ವಾ. ತುಂಬಾ ರೈತರು ಬಹಳ ಒಂದು ಸಂಕಷ್ಟದಲ್ಲಿದ್ದಾರೆ ಈ ವರ್ಷದಲ್ಲಿ ಮಳೆ ಆಗಿಲ್ಲ.
0: ಒಂದಲ್ಲಿ ಶೇಂಗಾ ನಾವು ಶೇಂಗಾ ಬಿತ್ತನೆ ಮಾಡ್ತೀವಿ ಮೇಡಮ್, ಒಂದನ್ನು ಬಿಟ್ರೆ ಅವೆಲ್ಲ ಬಾಡಿ ಹೋಗ್ಬಿಟ್ಟಿದಾವೆ ಈಗ, ಮತ್ತೆ ಫಸಲು ಕಷ್ಟ ಐತೆ.
1: ಹೌದೌದು, ಮಳೆ ಇಲ್ಲಲ್ವಾ ಅದಕ್ಕೋಸ್ಕರ.
0: ಹೌದು ಮೇಡಮ್, ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದೀವಿ. ಅದರಲ್ಲಿ ಏನು ದೇವರಿದ ಅಂತ ಒಂದು ಭರವಸೆ ಇದ್ರಿಂದ.
1: ಹೌದು ಹೌದು ಹೌದು,
0: ಇದನ್ನ ಮರೆತ್ಬಿಡಿ ಮೇಡಮ್.
1: ಹಾ, ನಂಬಿಕೆ ಒಂದೇ ಅಲ್ವಾ, ಮತ್ತೇನಿಲ್ಲ ನಮ್ಮ ಜೊತೆಗೆ ಇರೋದು. ಇವಾಗ ಪ್ರಾರ್ಥನೆಯನ್ನು ಮಾಡೋಣ ನಾವು ನೀವು ಎಲ್ಲರೂ ಸೇರಿ ಮಳೆಗಾಗಿ ಅಲ್ವಾ. ಆಯ್ತು, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ. ಆದಷ್ಟು ಬೇಗ ಎಲ್ಲ ಕಡೆ ಮಳೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಮಸ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿರುವಂತಹ ಗೀತೆ ಸಿಪಾಯಿ ಚಿತ್ರದಿಂದ ಪ್ರಸಾರ ಮಾಡ್ತಾ ಇದ್ದೇನೆ. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಹಲೋ ಆಕಾಶವಾಣಿ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಮೇಡಮ್.
1: ಸರಸ್ವತಿ ಅವರು ಹೇಗಿದ್ದೀರಿ? ಸರಸ್ವತಿ ಅವರೇ,
2: ಚೆನ್ನಾಗಿದ್ದೀವಿ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ನೋಡಿ.
2: ಮಳೆ ಇಲ್ಲ ಮೇಡಮ್ ಅಲ್ಲಿ?
1: ಮಳೆ ಇಲ್ಲ, ಸುಮ್ಮನೆ ಸ್ವಲ್ಪ ಬರುತ್ತೆ ಆಗಾಗ. ನಿಜ ಅಲ್ವಾ? ಈಗ ತಾನೆ ನಾವು ಮಳೆ ಬಗ್ಗೆನೆ ಮಾತಾಡಿದ್ವಿ ನೋಡಿ. ಮಳೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಮ್ಮಪ್ಪ ರೈತರು. ನಿಜ ನಿಜ ನಿಜ ನೋಡಿ.
2: ಗಾಳಿ ಮತ್ತು ಗುಡುಗು ಬಂದ್ರೆ ಕಷ್ಟ.
1: ಹೌದು,
2: ಕೃಷಿಗೆ ಹೋಗುವಾಗ ಮರ ಬಿದ್ರೆ ಎಲ್ಲ ಕಷ್ಟ.
1: ಹೌದು ಹೌದು ಹೌದು ಹೌದು, ಅದನ್ನು ಒಂದು ರೀತಿ
2: ಕಷ್ಟ. ಇಲ್ಲದಿದ್ರೆ
1: ನಿಜ
2: ಮಳೆ ಬಂದ್ರೆ ಒಳ್ಳೇದು ಅಂತ ನನ್ನ.
1: ಇಲ್ಲ, ಗಾಳಿನೂ ಬಿಡ್ತಾ ಇಲ್ಲ ಈ ಕಡೆ, ಮಳೆನೂ ಇಲ್ಲ ನೋಡಿ ಈ ಕಡೆ ಸೈಡ್. ಏನಿದೆ ಅಂದ್ರೆ ವಾತಾವರಣ ಚೆನ್ನಾಗಿದೆ.
2: ಮನೆಗೆಲ್ಲ ಕೆಲವಾಗ ಮನೆಗೆ ಬಿದ್ದಿದೆ
1: ಮೇಡಮ್.
2: ಕರೆಂಟ್
1: ನೋಡಿ. ಹೌದಾ? ನೋಡಿ ನೋಡಿ, ಹೀಗೆ ಒಂದ್ ಕಡೆ ಆದ್ರೆ ಒಂದ್ ಕಡೆ ಆಗ್ತಾ ಇಲ್ಲ ಅಷ್ಟೇ.
2: ಹೌದು ಮೇಡಮ್.
1: ಯಾವಾಗೈತೆ ಪ್ರಸಾರ?
2: ಚಿತ್ರದಿಂದ
1: ಸಾಹುಕಾರ ಚಿತ್ರ ಕೇಳ್ತಾ
2: ಇದ್ದೀನಿ. ಯಾರಿ ನೀ ತರಂಗ ಅಂತ ಒಂದು ಹಾಡು ಉಂಟಲ್ಲ
1: ಮೇಡಮ್. ಹೌದು, ಯಾರಿ ತರಹ ಅಂತ. ಹೌದಾ? ನೋಡಿ ಎಂತ ಒಳ್ಳೆ ಹಾಡನ್ನ ಆಯ್ಕೆ ಮಾಡಿದ್ರಿ. ಹಾಡಿಂದ ಆದ್ರೆ ನಮಗೆ ಮಳೆ ಬರಲಿ.
2: ಮತ್ತೆ ಕೆಲವು ಕಡೆಯಲ್ಲಿ ಈ ನಮ್ಮೂರಿನಲ್ಲೆಲ್ಲ ಅಡಿಕೆ ಎಲ್ಲ ಬಿದ್ದು ಹೋಗಿದೆ. ಮತ್ತೆ
1: ನೋಡಿ
2: ಜಾಸ್ತಿ ಮೇಡಮ್, ಎಂತ ಗೊತ್ತಿಲ್ಲ, ರೋಗ ಬಂದಿದೆ.
1: ಏನ್ ಮಾಡ್ಬೇಕು ನೋಡಿ ಈಗ ಆದ್ರೆ.
2: ಹೌದು
1: ಹೌದು, ನಿಮ್ ಕಡೆ ನೀರಾವರಿ ಸೌಲಭ್ಯ ಇದೇನಾ?
2: ಹೌದು ಮೇಡಮ್, ಕೃಷಿ ಮಾಡಿದವರಿಗೆ ಫಲ ಸಿಕ್ಕಿದ್ರೆ ಒಳ್ಳೇದಿಲ್ಲ.
1: ನಿಜ ನಿಜ ನಿಜ. ಹೌದು ಹೌದು ನೋಡಿ, ಫಲ ಒಂದ್ ರೀತಿ ಆದ್ರೆ ಈಗ ಅದರಿಂದನೇ ಅಲ್ವಾ ನಮ್ಮ ಹೊಟ್ಟೆ ತುಂಬೋದು.
2: ಹೌದು, ಕೃಷಿ ಮಾಡಿದವರಿಂದವೇ ನಾವು ಹೊಟ್ಟೆ ತುಂಬಿದ್ರೆ.
1: ಹೌದು, ಭತ್ತ ಇಲ್ಲ ಅಂದ್ರೆ ನಾವು ಜೀವನ ಮಾಡಕ್ ಆಗಲ್ಲ ನೋಡಿ. ಎಷ್ಟು ದುಡ್ಡಿದ್ರು ಅದು ಯಾವ ಕೆಲ್ಸಕ್ಕೆ ಬರೋದಿಲ್ಲ.
2: ಹೌದು ಮೇಡಮ್,
1: ಅದಕ್ಕೆ ರೈತನ ಅನ್ನದಾತ ಅಂತ ಹೇಳೋದು ನಾವು ನೋಡಿ.
2: ಹೌದು, ನಮಗೆಲ್ಲ ಅಡಿಕೆದು ತುಂಬಾ ಪ್ರಾಬ್ಲಮ್ ಮೇಡಮ್.
1: ನೋಡಿ,
2: ಅಡಿಕೆ ಎಲೆ ಚುಕ್ಕಿ ರೋಗ ಬಂದಿದೆ.
1: ಅದು ಒಂದ್ ರೀತಿ ವಾಣಿಜ್ಯ ಬೆಳೆ ಅಲ್ವಾ ಅಡಿಕೆ, ತೆಂಗು ಇವೆಲ್ಲ ವಾಣಿಜ್ಯ ಬೆಳೆಗಳು ಅಂತ ಹೇಳ್ತೀವಿ. ಹೌದು ಹೌದು ಹೌದು,
2: ಆ ಕಡೆ ಎಲ್ಲ
1: ಅಡಿಕೆ ಬಾಳೆ ತೆಂಗು ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಹೌದು ಹೌದು ಹೌದು, ಹೌದು ಹೌದು, ಕೆಂಪು ಮಣ್ಣು ಸೈಡ್ ಎಲ್ಲ. ನಿಜ ನಿಜ ನಿಜ. ಈ ಕಡೆನೂ ಸ್ವಲ್ಪ ಚೆನ್ನಾಗಿ ಮಳೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋಣ.
2: ನಮ್ಮ ಸೈಡ್ ಕೂಡ ಮನೆ ಕೊಡ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡುದು ನಾವು. ಒಳ್ಳೇದಾಗ್ಲಿ ಎಲ್ಲರೂ.
1: ಹೌದು
2: ಹೌದು, ಒಳ್ಳೇದಾದ್ರೆ ನಾವು
1: ಒಳ್ಳೇದಾಗ್ಲಿ. ಅವ್ರ ಮುಖದಲ್ಲಿ ಸಂತಸ ಇದ್ರೇನೆ ಬಾಕಿ ಎಲ್ಲಾ ಜನರು ಚೆನ್ನಾಗಿರ್ತಾರೆ. ಬಿಡ್ತೀವಿ ಬಿಡ್ತೀವಿ, ಒಂದಿಲ್ಲ ಒಂದ್ ರೀತಿ ಅದು ನಮಗೂ ಎಫೆಕ್ಟ್ ಆಗುತ್ತೆ ಅಲ್ವಾ, ಪರಿಣಾಮ ಬೀರುತ್ತೆ. ನಿಜ ನಿಜ. ಕರೆ ಮಾಡಿದಕ್ಕೆ ತಮಗೆ ಧನ್ಯವಾದಗಳು. ತಮ್ಮ ಜೊತೆ ಮಾತಾಡಿ ತುಂಬಾ ಸ್ವಲ್ಪ ಸಂತಸ ಬಂತು.
2: ಆಯ್ತು,
1: ಆಯ್ತಾಯ್ತು, ಖಂಡಿತ ಪ್ರಸಾರ ಮಾಡ್ತೇನೆ. ನಿಮ್ಗೆ ಗೀತೆ ಬರ್ತಾ ಇದೆ ಕೇಳಿ. ನಮಸ್ತೆ. ಹೌದಲ್ಲ, ನಮಗೂ ಕೂಡ ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತುಗಳನ್ನು ಹಂಚ್ಕೊಂಡೋದಕ್ಕೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಸಾಹುಕಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಪುತ್ತೂರಿನಿಂದ ಕರೆಯನ್ನು ಮಾಡಿದರು. ರಾಜೇಶ್ ರಾಮನಾಥ್ ಇವರ ಸಂಗೀತ ಸಂಯೋಜನೆಯಲ್ಲಿ ಹರಿಹರನ್ ಇವರ ಸಾಹಿತ್ಯವಿದೆ. ಗೀತೆ ಕ್ಷಮಿಸಿ, ಹರಿಹರನ್ ಇವರ ಗಾಯನದಲ್ಲಿರುವಂಥ ಗೀತೆಯನ್ನು ಕೇಳ್ತಾ ಇದ್ದೀವಿ ರಾಜೇಶ್ ರಾಮನಾಥ್ ಇವರ ಸಂಗೀತ ಸಂಯೋಜನೆಯಲ್ಲಿ.

0: హలో, నమస్తే.
1: హలో,
0: నమస్తే.
1: నమస్తే మేడం.
0: ಹೇಳಿ, ತಮ್ಮ ಹೆಸರು?
1: ವಾಳಂಗಿರಿ ಅಂತ ಹೇಳಿ ಮೇಡಮ್. ಚಂದೂರು ಗ್ರಾಮದಿಂದ.
0: ಪ್ರಯಾಣ ಮಾಡ್ತಾ ಇದ್ದೀರಾ?
1: ಹೇಳಿ ಮೇಡಮ್.
0: ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ಕರೆಯಲ್ಲಿ.
1: ಅದೇ ಹೊಲದಲ್ಲಿ ಮೇಡಮ್ ಗಾಳಿ ಇದೆ.
0: ಗಾಳಿ ಇದೆ, ಹೌದು. ಅದೇ, ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಒಂದಾಗೋಣ ಬಾ ಸಿನಿಮಾದಿಂದ ಪ್ರಸಾರ.
0: ಒಂದಾಗೋಣ ಬಾ ಚಿತ್ರ, ಯಾವ ಗೀತೆ ಅದರಲ್ಲಿ?
1: ಅದರಲ್ಲಿ ಗೀತೆ ನೆನಪಾಗ್ತಿಲ್ಲ ಮೇಡಮ್. ಒಂದು ಗೀತೆ ಪ್ರಸಾರ ಮಾಡಿದ್ರು.
0: ಯಾವ್ದಾದ್ರೂ ಮಾಡೋಣವಾ?
1: ಒಂದು ಗೀತೆ, ಎಲ್ಲ ಗೀತೆಗಳು ಚೆನ್ನಾಗಿದೆ ಮೇಡಮ್.
0: ಹೌದು, ಆಯ್ತು ಬಿಡಿ, ಪ್ರಸಾರ ಮಾಡ್ತೇನೆ. ಹೊಲದಲ್ಲಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ?
1: ಹಾ ಮೇಡಮ್, ಇವು ಹೊಲಗಳಿಗೆ ನೀರು ಕಟ್ಟಕೈತಿದೀವಿ ಮೇಡಮ್, ಮಳೆ ಎಲ್ಲ ಮೇಡಮ್. ಅಷ್ಟೇ, ಹೊಲಗಳಿಗೆ ನೀರು ಬಿಡಿಸ್ತಿದ್ದೀನಿ.
0: ಹೌದಾ, ಖುಷಿ ಆಯಿತು. ಒಳ್ಳೆ, ಅದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿ, ನೀವು ಕೋರಿದಂಥ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದಾಗೋಣ ಬಾ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್ ಇವರುಗಳ ಗಾಯನದಲ್ಲಿ, ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆ ಬರ್ತಾ ಇದೆ, ಕೇಳಿ.

0: హలో, నమస్తే.
1: హలో, నమస్తే మేడం.
0: నమస్తే
1: సుజాత మేడం, అవర్గే ಬೆಳಗಿನ శుభోదయ.
0: ತಮಗೂ ಕೂಡ ಬೆಳಗಿನ ಶುಭೋದಯ. ಜೋಕುರ್ ಭೀಮನಗೌಡ,
1: ಜೋಕುರ್ ಗ್ರಾಮದಿಂದ ಭೀಮನಗೌಡ ಪಾಟೀಲ್.
0: ಹೌದು, ಹೇಗಿದ್ದೀರಾ ಗೌಡ್ರೆ?
1: ಆರಾಮಿದ್ದೀವಿ ಮೇಡಮ್, ತಾವು ಆರಾಮಿದ್ದೀರಿ?
0: ಹಾಂ, ನಾವು ಚೆನ್ನಾಗಿದ್ದೀವಿ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ ಈ ದಿನ?
1: ಗೀತೆ ಬಂತು ನಮಗೆ ಅಣ್ಣ ತಂಗಿ ಚಿತ್ರದಿಂದ ಮೇಡಮ್.
0: ಅಣ್ಣ ತಂಗಿ?
1: ಹಾಂ ಮೇಡಮ್,
0: ಒಳ್ಳೆ ಚಿತ್ರ ಕೇಳ್ತಾ ಇದ್ದೀರಿ.
1: ರಕ್ಷಾಬಂಧನ ಅಂತ ಹೇಳಿ ನೋಡ್ರಿ.
0: ಹೌದು ಹೌದು,
1: ಅಣ್ಣ
0: ತಂಗಿಯರ ಈ
1: ಬಂಧ, ಜನ್ಮ ಜನ್ಮದ ಅನುಬಂಧ ಅಂತ ಗೀತೆ.
0: ಎಂತ ಒಳ್ಳೆಯ ಗೀತೆ ನೋಡಿ.
1: ಹಾಂ ಗೀತೆ ಮೇಡಮ್.
0: ಹೌದು, ಈ ಗೀತೆ ಪ್ರಸಾರ ಮಾಡೋಣವಾ?
1: ಹಾಂ ಮೇಡಮ್.
0: ನಿಮಗೂ ಅಕ್ಕ ತಂಗಿಯರು ಇದ್ದಾರಾ?
1: ಹಾಂ ಇದ್ದಾರೆ ಮೇಡಮ್, ಅಕ್ಕನವರು ಇದ್ದಾರೆ, ತಂಗಿದವರಿಲ್ಲ.
0: ಹೌದಾ? ಹಾಂ ಹಾಂ ಹಾಂ
1: ಮೇಡಮ್.
0: ಹಬ್ಬ ಆಚರಣೆ ಮಾಡ್ತೀರಾ?
1: ಹಾಂ ಮಾಡ್ತೀವಿ ಮೇಡಮ್, ರಾಖಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್.
0: ಖಂಡಿತ, ತುಂಬ ಧನ್ಯವಾದಗಳು. ತಮ್ಮ
1: ರಾಯಚೂರಿನಿಂದ ವಿಜಯಲಕ್ಷ್ಮಿ ಟೇಲರ್ ಅವರ ಮೊಮ್ಮಗಂದು ನಾಳೆ ಹುಟ್ಟುಹಬ್ಬ ಇದೆ ಮೇಡಮ್.
0: ಹೌದಾ? ನೋಡಿ,
1: ಭಾರತ ದೇಶ ಕುಮಾರ್ ಅಂತೇಳಿ ಅವರ ಹುಟ್ಟುಹಬ್ಬ ನಾಳೆ ಇದೆ ಮೇಡಮ್.
0: ಹೌದಾ?
1: ನಿಮ್ಮ ರೇಡಿಯೋ ಮುಖಾಂತರ ಶುಭಾಶಯಗಳನ್ನು ಕೋರ್ಬೇಕ್ರಿ ಮೇಡಮ್.
0: ಆಯ್ತಾಯ್ತು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು
1: ಮೇಡಮ್. ನಮ್ಮ ಕಡೆಯಿಂದ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.
0: ಆಯ್ತು, ಗೀತೆಯನ್ನು ಅವ್ರಿಗೋಸ್ಕರ.
1: ಈ ಗೀತೆ ಎಲ್ಲ ನಮ್ಮ ನಾಗೇಂದ್ರಪ್ಪ ಗೌಡ್ರು, ರುದ್ರಪ್ಪ ಗೌಡ್ರು, ಗಂಗಾವತಿ ಈರಣ್ಣ, ರಾಜಾ ಹುಸೇನ್, ಮತ್ತೆ ರವಿಶಂಕರ್ ಉಗಾರ್, ದೊಡ್ಡ ಈರಣ್ಣ, ಎಲ್ಲರಿಗಾಗಿ ಪ್ರಸಾರ ಮಾಡ್ರಿ ಮೇಡಮ್.
0: ಆಯ್ತು, ಖಂಡಿತ ತಪ್ಪದೇ ಈ ಗೀತೆಯನ್ನು ನಿಮ್ಮೆಲ್ಲ ಸ್ನೇಹಿತರು ಮತ್ತು ಆಕಾಶವಾಣಿ ಕೇಳುಗರಿಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.
1: ಹಾಂ ಮೇಡಮ್, ಓಕೆ ಮೇಡಮ್, ಧನ್ಯವಾದಗಳು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ,
0: ನಮಸ್ತೆ. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಇವರುಗಳ ಧ್ವನಿಗಳಲ್ಲಿರುವಂತಹ ಗೀತೆ ಅಣ್ಣ ತಂಗಿ ಚಿತ್ರದಿಂದ

0: हेलो आकाशवाणी, हेलो नमस्ते नमस्ते नमस्ते, ತಮ್ಮ ಹೆಸರು ಎಲ್ಲಿಂದ ಕರೆ? ನಿಮ್ಮ ಕಡೆಯಿಂದ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಕರೆಯಲ್ಲಿ. ಅಲ್ಲರಿ, ಸ್ನೇಹಿತರೆ, ಕರೆ ಮಾಡಬೇಕಾದ್ರೆ ಒಂದು ತಮ್ಮಲ್ಲೇ ವಿನಂತಿ. ನೀವು ಡಿಸ್ಟರ್ಬೆನ್ಸ್ ಇರಲಾರ್ದಂಥ ಒಂದು ಪ್ರದೇಶದಲ್ಲಿ, ಸ್ಥಳದಲ್ಲಿ ಇದ್ದುಕೊಂಡು ಕರೆ ಮಾಡಿದರೆ ನಮ್ಮ ಧ್ವನಿ ನಿಮಗೆ ಕೇಳಿಸುತ್ತೆ, ನಿಮ್ಮ ಧ್ವನಿ ನಮಗೂ ಕೇಳಿಸುತ್ತೆ. ಇಲ್ಲ ಅಂತಂದರೆ ರೋಡಲ್ಲಿ ಇರುವಂಥ ಟ್ರಾಫಿಕ್ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು, ಈ ರೀತಿ ಬೇರೆ ಶಬ್ದಗಳು ಕೇಳಿ ಬರ್ತವೆ. ಅದಕ್ಕಾಗಿ ನೀವು ಕರೆ ಮಾಡುವುದಕ್ಕಿಂತ ಮುಂಚೆ ಯಾವುದಾದ್ರೂ ಒಳ್ಳೆಯ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಿಶಬ್ದ ಇರುವಂಥ ಸ್ಥಳದಲ್ಲಿದ್ದು ಕರೆಯನ್ನು ಮಾಡಿ ಅಂತ ಕೋರ್ತಾ ಇದ್ದೀನಿ. ಹಲೋ ಆಕಾಶವಾಣಿ, ನಮಸ್ತೆ ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೇನಾ? ಸುರೇಶ್ ಬೆಣ್ಣೆ ಅವರು. ನಮಸ್ಕಾರ ಸುರೇಶ್ ಬೆಣ್ಣೆ ಅವರಿಗೆ.
1: ನಮಸ್ತೆ ಮೇಡಮ್, ಈಗ ದಾವಣಗೆರೆಗೆ ಅದನ್ನ ಎಲ್ಲಿಂದ ಕಾಲ್ ಮಾಡ್ತದೇನಿ?
0: ಹೌದಾ, ನೋಡಿ ಈಗೊಬ್ರು ನಮ್ಮ ಕಾಲರ್ ಒಬ್ರು ಕರೆ ಮಾಡಿದ್ರು, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅವ್ರ ಕರೆಯಲ್ಲಿ. ಅವ್ರು ಹೇಳ್ತಾ ಇದ್ರು ನಿಮ್ ಸೌಂಡೇ ನಮ್ಗೆ ಕೇಳಿಸ್ತಾ ಇಲ್ಲ ಅಂತ. ಅವರು ಎಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು. ರೋಡ್ ಟ್ರಾಫಿಕ್ ಆಗಿರ್ಬೋದು, ಬೇರೆಯವರು ನಗೋದು ಮಾತಾಡೋದು ಹೀಗೆಲ್ಲ ಸೌಂಡ್ ಬರ್ತಾ ಇತ್ತು, ಅದಕ್ಕೆ ಕೇಳಿದೆ. ಕೇಳ್ತಾ ಇದೆ ಅಲ್ವಾ? ನಿಜ ನಿಜ ನಿಜ, ಸಂತೋಷ ಸಂತೋಷ. ಹೇಗಿದ್ದೀರಾ ಸುರೇಶ್ ಬೆಣ್ಣೆ ಅವರೇ? ಹಾ, ನಾವು ಎಲ್ಲ ಚೆನ್ನಾಗಿದ್ದೀವಿ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ ಇವತ್ತು?
1: ಅಜಯ್ ಅಂತಂದು, ಪುನೀತ್ ರಾಜ್ಕುಮಾರ್ ಅವ್ರದ್ದು.
0: ಹೌದು ಹೌದು, ಅಜಯ್ ಚಿತ್ರದಿಂದ. ಯಾವ ಗೀತೆ ಅದರಲ್ಲಿ?
1: ಏನೇ ಆಗಲಿ ನಗಬೇಕು ಅಂತ.
0: ಹಾ, ನಿಜ ನಿಜ, ಒಳ್ಳೆ ಗೀತೆ ಅಲ್ವಾ?
1: ಹೌದು ಮೇಡಮ್, ಅರೇ
0: ನಿಜ ನಿಜ.
1: ಸಂಗೀತನು
0: ಚೆನ್ನಾಗಿದೆ, ಒಳ್ಳೆ ಮೆಲೋಡಿ ಸಾಂಗ್ ಇದೆ ಅಲ್ವಾ?
1: ಒಂಥರ
0: ಇಂಪ್ ಅನ್ಸುತ್ತೆ ಕೇಳಕ್ಕೆ.
1: ಹೌದು ಮೇಡಮ್,
0: ನಿಜ ನಿಜ ನಿಜ. ಯಾತಕ್ಕೋಸ್ಕರ ಇದೇ ಹಾಡನ್ನ ಇವತ್ತ ಚಾಯ್ಸ್ ಮಾಡ್ಕೊಂಡ್ರಿ ನೀವು?
1: ನಮಗೆ ಕೆಲವೊಂದು ಗೀತೆಗಳು ತುಂಬಾ ಇಷ್ಟ ಮೇಡಮ್.
0: ಹೌದಾ?
1: ಅದರಿಂದ ಇದನ್ನ ಅವಾಗ ಇವಾಗ ಕೇಳ್ತಿರ್ತೇನೆ.
0: ಸಂತೋಷ ಸಂತೋಷ. ನಿಜ ನಿಜ, ಆಯ್ತು. ಇವತ್ತ ನಮ್ಮ ಆಕಾಶವಾಣಿ ಮುಖಾಂತರ ಎಲ್ಲರಿಗೆ ಈ ಗೀತೆನ ಕೇಳಿಸೋ ಪ್ರಯತ್ನವನ್ನು ಮಾಡೋಣ.
1: ಹ್ಞೂ ಮೇಡಮ್, ನಮ್ಮ ಸ್ನೇಹಿತರಾದಂತ ವೈಬಿ ಚಳಮರದಂತ ಮೇಡಮ್ ಅವರೇ, ನಾಗೇಂದ್ರ ಗೌಡ, ಆಮೇಲೆ ಹೊನ್ನಪ್ಪ ಗಾಳಿ, ಇನ್ನು ಬಿಜಾಪುರ ಶಿವಶರಣ ಸವದಿ, ಪಂಚಕುಮಾರ್, ಇಮಾಂ ಸಾಬ್ ಹಾಗೂ ಗಂಗಪ್ಪ ಬಡಿಗಾರ್ ಮತ್ತು ಚಿತ್ರದುರ್ಗದ ನಳಿನಿ ಸತೀಶ್.

0: it out.
1: Hello, Akashwani.
2: ನಮಸ್ತೆ ಮೇಡಮ್, ಚಿತ್ರದುರ್ಗದಿಂದ ರೂಪಾ ಪಾಂಡವರು ಮೇಡಮ್.
1: ಹೇಳಿ ರೂಪಾ ಪಾಂಡವರು.
2: ರಾಜಕುಮಾರ ಫಿಲಂ ಅಲ್ಲಿ
1: ಯಾವ ಗೀತೆ?
2: ರಾಜಕುಮಾರದಲ್ಲಿ ಯಾರಿವನು ಕನ್ನಡದವನು ಅಂತ ಇದೆ.
1: ರಾಜಕುಮಾರ ಚಿತ್ರದಿಂದ ಕೇಳ್ತಾ ಇದ್ದೀರಿ?
2: ಹೌದು ಮೇಡಮ್.
1: ಎಲ್ಲಿಂದ ಕರೆ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ?
2: ಚಿತ್ರದುರ್ಗದಿಂದ ಮೇಡಮ್. ರೂಪಾ ಪಾಂಡವರು ಅಂತ.
1: ಹೌದು. ತಾವು ಹೌಸ್ ವೈಫಾ?
2: ಹಾ ಮೇಡಮ್.
1: ಹೌಸ್ ವೈಫಾ ತಾವು?
2: ಹೌದು ಮೇಡಮ್.
1: ಹಾ ಹಾ. ಯಾವ ಗೀತೆ ಕೇಳಿದ್ರಿ ಅದರಲ್ಲಿ?
2: ರಾಜಕುಮಾರ ಫಿಲಂ ಅಲ್ಲಿ ಯಾರಿವನು ಕನ್ನಡದವನು ಅಂತ ಇದೆ ನೋಡಿ ಮೇಡಮ್.
1: ರಾಜಕುಮಾರ ಅಪ್ಪು ಡ್ಯಾನ್ಸ್ ಇದೆ ಅದಲ್ಲ
2: ಅಲ್ಲ.
1: ಮತ್ತೆ ಯಾವ್ದು ಹೇಳಿ? ರಾಜಕುಮಾರ ಅಂತ ಅನ್ನೋ ಟೈಟಲ್ ಸಾಂಗ್ ಇದೆ ಅಲ್ವಾ?
2: ಹಾ ಮೇಡಮ್.
1: ಅದೇ ಗೀತೆನಾ?
2: ಹಾ ಹೌದು.
1: ಆಯ್ತು, ಅದೇ ಗೀತೆಯನ್ನು ತಪ್ಪದೆ ಪ್ರಸಾರ ಮಾಡ್ತಾ ಇದ್ದೀನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ತಮಗೆ ಸಮಯ ಕೂಡ ಆಗ್ತಾ ಇದೆ.
2: ಧನ್ಯವಾದ ಮೇಡಮ್.
1: ನಮಸ್ತೆ ಕರೆ ಮಾಡಿದ್ದಕ್ಕೆ. ರಾಜಕುಮಾರ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ವಿಜಯ್ ಪ್ರಕಾಶ್ ಇವರ ಗಾಯನದಲ್ಲಿರುವಂತಹ ಗೀತೆ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ ಸಂತೋಷ್ ಆನಂದರಂ ಇವರ ಸಾಹಿತ್ಯವಿದೆ.

ನಿಮ್ಮ ಕರೆ, ನಿಮಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತ ಬಾಂಧವರಿಗೂ ಹಾಗೂ ಕರೆಗೆ ಪ್ರಯತ್ನ ಪಟ್ಟಂಥ ಸಮಸ್ತ ಆಕಾಶವಾಣಿ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯವಾಯಿತು. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೇ, ಈಗ ಸಮಯ 10:32 ಆಗುತ್ತಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ಚಂದದ ಒಂದು ಗೀತೆಯನ್ನ ಕೇಳಿದ್ರಿ. ಮುಂದಿನ ಗೀತೆ 1984 ತೆರೆ ಕಂಡಂತಹ ಅಮೃತ ಗಳಿಗೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ. ವಿಜಯ್ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನ ಸಂಯೋಜಿಸಿದ್ದಾರೆ.

ಮುಂದಿನ ಗೀತೆ ಅಪೂರ್ವ ಸಂಗಮ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಮೇಶ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

1994ರಲ್ಲಿ ತೆರೆ ಕಂಡಂತಹ ಮುತ್ತಣ್ಣ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ.

1994ರಲ್ಲಿ ತೆರೆ ಕಂಡಂತಹ ಮೇಘಮಾಲೆ ಚಿತ್ರದ ಗೀತೆ ಮೂಡಿ ಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಗೀತೆಗಿತ್ತು. ಇನ್ನು ಹಳೆಯ ಸುಮಧುರ ಗೀತೆಗಳಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ.

0: ಕರುಳಿನ ಕೂಗು ಚಿತ್ರದ ಗೀತೆ ಮೂಡಿ ಬಂತು. ಚಿತ್ರ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇದಾಗಿತ್ತು. ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇಷ್ಟು ಹೊತ್ತು ಬೆಳಕಿನಿಂದ ಜೊತೆಯಾದದ್ದು ಮನಸ. ಹೀಗೆ ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 11 ಗಂಟೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:02 ಆಗುತ್ತಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
1: 2024-25 ಸಾಲಿಗೆ ಕೊಪ್ಪಳ ಜಿಲ್ಲೆಯ ಅಣ್ಣಪ್ಪ ಏಕಪ್ಪ ಚಿತ್ರಗಾರ ಮತ್ತು 25-26 ಸಾಲಿಗೆ ಆಂಜನೇಯ ಚಿತ್ರಗಾರ ಮತ್ತು ಸಂತೋಷ್ ಕುಮಾರ್ ಚಿತ್ರಗಾರ ಆಯ್ಕೆಯಾಗಿದ್ದಾರೆ. ಅಮೆರಿಕ ಇರಾನ್ ವಿರುದ್ಧ ನಡೆಸುತ್ತಿರುವ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆಯ ರಾಷ್ಟ್ರಗಳನ್ನು ಶತ್ರುಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಇರಾನ್ನ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯಿ ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 8ನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯ ಪ್ರಕಾರ 1 ವಿಕೆಟ್ ನಷ್ಟಕ್ಕೆ 37 ರನ್ ಗಳಿಸಿ ಆಟವಾಡುತ್ತಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಇಂದು ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಉಳಿಯಬೇಕಾದರೆ ಈ ಪಂದ್ಯದ ಗೆಲುವು ಭಾರತಕ್ಕೆ ನಿರ್ಣಾಯಕವಾಗಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 28ರವರೆಗೆ 4 ದಿನಗಳ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 12 ತಂಡಗಳು ಭಾಗವಹಿಸುತ್ತಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ. ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:06.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ಕಾರ್ಯಕ್ರಮದ ಮೊದಲಿಗೆ ಹಾರ್ಟ್ ಬೀಟ್ಸ್ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದವರು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ವೆಂಕಟ್ ನಾರಾಯಣ್ ಅವರ ಸಂಗೀತವಿತ್ತು.

ಸೋನು ನಿಗಮ್ ಅವರು ಹಾಡಿದ ಗಣಪ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆ, ಕರಣ್ ಬಿ ಕೃಪಾ ಅವರ ಸಂಗೀತವಿತ್ತು. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನವೀನ್.

ಹೊಸ ಹಾಡು ಕಾರ್ಯಕ್ರಮದಲ್ಲಿ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಮ್ಯಾಟನಿ ಈ ಚಿತ್ರದ ಒಂದು ಗೀತೆ. ಪೂರ್ಣಚಂದ್ರ ತೇಜಸ್ವಿ, ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಹಾಗೂ ಸಂಗೀತ.

0: ಹಲೋ ಆಕಾಶವಾಣಿ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಕೇಳುಗರೆ, ಈ ದಿನ ಸಂಜೆಯ ಪ್ರಸಾರದಲ್ಲಿ 5:30 ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ ಯುವವಾಣಿ ಕಾರ್ಯಕ್ರಮದಲ್ಲಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:32 ಆಗುತ್ತಲಿದ್ದು, ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
3: ಸುಸ್ವಾಗತ.

ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಅದೇನು ಅಂದರೆ ಚಿತ್ರರಂಗ ಹೊರತುಪಡಿಸಿ, ಅಂದರೆ ಚಿತ್ರರಂಗದ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದವರು ಸ್ಯಾಂಡಲ್ವುಡ್ಗೆ ಕಾಲಿಡ್ತಾ ಇದ್ದಾರೆ ಹಾಗೂ ಯಶಸ್ಸು ಸಹ ಪಡೆಯುತ್ತಿದ್ದಾರೆ. ಈ ಪಟ್ಟಿನ ನೋಡ್ತಾ ಹೋದರೆ ಇದರಲ್ಲಿ ರಕ್ಷಿತ್ ಶೆಟ್ಟಿ, ರಿಷಭ್ ಶೆಟ್ಟಿ, ಯಶ್, ಪ್ರಮೋದ್ ಹಾಗೂ ಡಾಲಿ ಧನಂಜಯ್ ಇವರೆಲ್ಲರೂ ಇದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಹೊಸ ಕಲಾವಿದರಿಗೆ ಇದು ಸ್ಫೂರ್ತಿ ಸಹ. ಈ ಪಟ್ಟಿ ಇನ್ನೂ ಸಾಕಷ್ಟು ದೊಡ್ಡದೇ ಇದೆ. ಆದರೆ ಇಂದು ಕಲಾಭಾರತಿಯಲ್ಲಿ ವಿಶೇಷವಾಗಿ ಡಾಲಿ ಧನಂಜಯ್ ಅವರ ಬಗ್ಗೆ ಮಾತಾಡೋಣ.

ಧನಂಜಯವರು ಮೂಲತಃ ಹಾಸನ ಜಿಲ್ಲೆಯ ಅರಸೀಕೆರೆಯ ಕಲ್ಲೇನಹಳ್ಳಿಯವರು. ಹಾಗಾಗಿ ಕಲ್ಲೇನಹಳ್ಳಿ ಅಡವಿ ಸ್ವಾಮಿ ಧನಂಜಯ್ ಇವರ ಪೂರ್ಣ ಹೆಸರು. ವಿದ್ಯಾಭ್ಯಾಸದಲ್ಲಿ ಸದಾ ಮುಂದಿದ್ದ ಧನಂಜಯ್ ಅವರು ತಮ್ಮ 7ನೇ ಹಾಗೂ 10ನೇ ತರಗತಿಯಲ್ಲಿ ಹಾಸನ ಜಿಲ್ಲೆಗೆ, ಇಡೀ ಹಾಸನ ಜಿಲ್ಲೆಗೆ ಮೊದಲಿಗರು ಅಂತ ಹೇಳಲಾಗುತ್ತೆ. ಮುಂದೆ ಧನಂಜಯ್ ಮೈಸೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ಪದವಿ ಪಡೆದು ಇನ್ಫೋಸಿಸ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಸಹ ಗಿಟ್ಟಿಸ್ಕೊಳ್ತಾರೆ ಧನಂಜಯ್.

ಇನ್ಫೋಸಿಸ್ ಕಂಪನಿಯಲ್ಲಿ ಧನಂಜಯ್ ಅವರು ಕೆಲಸ ಮುಂದುವರಿಸಿಕೊಂಡು ಹೋಗಿದ್ರೆ ಬಹುಶಃ ಅವರ ಬಗ್ಗೆ ಇಂದು ನಾವಿಲ್ಲಿ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಅಲ್ವೇ. ಕಲೆಯ ಗೀಳು ಅನ್ನೋದೇ ಹಾಗೆ ಧನಂಜಯ್ ಅವರನ್ನ ಸಿನಿಮಾ ರಂಗಕ್ಕೆ ಕರೆದುಕೊಂಡು ಬಂತು. ಚಿತ್ರ ನಿರ್ದೇಶಕ ಗುರುಪ್ರಸಾದ್ ಅವರ ಡೈರೆಕ್ಟರ್ ಸ್ಪೆಷಲ್ ಧನಂಜಯ್ ಅವರ ಮೊದಲ ಸಿನಿಮಾ. ಇದಾದ ನಂತರ ಸಾಲು ಸಾಲಾದ ಹಿಟ್ ಸಿನಿಮಾಗಳು ಧನಂಜಯ್ ಅವರ ಪಾಲಾಯಿತು.

ದುನಿಯಾ ಸೂರಿ ಅವರ ನಿರ್ದೇಶನದ ಟಗರು ಚಿತ್ರದ ಡಾಲಿ ಪಾತ್ರ ಧನಂಜಯ್ ಅವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಿತು. ಚಿತ್ರದ ಈ ಪಾತ್ರ ಮುಂದೆ ಡಾಲಿ ಧನಂಜಯ್ ಅಂತಾನೆ ಹೆಸರು ಪ್ರಸಿದ್ಧಿಯಾಯಿತು.

ನಗರು ಚಿತ್ರದ ಅಭೂತಪೂರ್ವ ಯಶಸ್ಸಿನ ನಂತರ ದಾಲಿ ಧನಂಜಯ್ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರುವಂತೆ ಆಯಿತು. ಸಾಕಷ್ಟು ಚಿತ್ರಗಳು ಸೂಪರ್ ಹಿಟ್ ಸಹ ಆದವು. ಅವುಗಳಲ್ಲಿ ಯುವರತ್ನ, ಸಲಗ, ರತ್ನನ್ ಪ್ರಪಂಚ, ಬಡವಾ ರಾಸ್ಖಲ್ ಹಾಗೂ ಗುರುದೇವ ಹೊಯ್ಸಳ ಸಹ ಸೇರಿವೆ.

ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಯಶಸ್ಸು ಪಡೆಯುತ್ತಿರುವ ದಾಲಿ ಜನಂದೈ ಇವರಿಗೆ ಇಂದು ಅವರನ್ನು ಕುರಿತಾದ ಕಾರ್ಯಕ್ರಮ ಮಾಡಲು ವಿಶೇಷ ಕಾರಣವಿದೆ. ಅದುವೇ ಅವರ ಜನ್ಮದಿನ. ಹೌದು, ಇಂದು ಡಾಲಿ ಧನಂಜಯ್ ಅವರ ಜನ್ಮದಿನ. ನಮ್ಮೆಲ್ಲ ಕೇಳುಗರ ಪರವಾಗಿ ಡಾಲಿ ಧನಂಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.

0: ಇದಾಗಿತ್ತು ಡಾಲಿ ಧನಂಜಯ್ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 12 ಗಂಟೆ ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆಯಲ್ಲಿ ಕೋಟಿ ವೃಕ್ಷ ಅಭಿಯಾನದ ಮೂಲಕ 1,05,00,000 ಸಸಿಗಳನ್ನು ನೆಡಲಾಗಿದ್ದು, ಬರಡು ಭೂಮಿಯಲ್ಲಿ ಹಸಿರು ಹೊದಿಕೆ ಸೃಷ್ಟಿಯಾಗಿದೆ. ಕಳೆದ 4 ವರ್ಷಗಳಲ್ಲಿ 2.4% ಅರಣ್ಯ ವ್ಯಾಪ್ತಿ ಹೆಚ್ಚಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಹಸಿರೀಕರಣ ಯೋಜನೆಯ ಮೂಲಕ ಜೀವ ವೈವಿಧ್ಯ ಸಮೃದ್ಧಗೊಂಡಿದ್ದು ಅಂತರ್ಜಲ ಮಟ್ಟದಲ್ಲೂ ಸುಧಾರಣೆ ಕಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆಯ ಅಮರ್ ಜವಾನ್ ಉದ್ಯಾನವನದಲ್ಲಿ ಪ್ರದರ್ಶನದ ದೃಷ್ಟಿಯಿಂದ ಸೇವೆಯಿಂದ ನಿವೃತ್ತಿಗೊಳಿಸಲಾದ ವಿಂಟೇಜ್ ಯುದ್ಧ ಟ್ಯಾಂಕ್ ಹಾಗೂ ಯುದ್ಧ ವಿಮಾನ ಮಂಜೂರು ಮಾಡುವಂತೆ ಕೇಂದ್ರ ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಜಿಲ್ಲಾ ಸೈನಿಕ ಮಂಡಳಿಯನ್ನು ಮರುಸ್ಥಾಪಿಸಬೇಕು ಹಾಗೂ ಸಿಎಸ್ಡಿ ಮಳಿಗೆಯನ್ನು ಆರಂಭಿಸುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಭೂಮಶೆಟ್ಟಿಹಳ್ಳಿಯಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪರಿಶೀಲಿಸಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ರಾಜ್ಯಾದ್ಯಂತ ಕೆಲಸ ಮಾಡಲು ಇಚ್ಛಿಸುವ ಪ್ರತಿಯೊಬ್ಬರಿಗೂ ಉದ್ಯೋಗ ಒದಗಿಸಲಾಗುತ್ತಿದೆ. ಯೋಜನೆಯ ಸದುಪಯೋಗ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಬಾಗಲಕೋಟೆ ಜಿಲ್ಲೆಯ 196 ಗ್ರಾಮ ಪಂಚಾಯಿತಿಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಜಂಟಿಯಾಗಿ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಹಳೆ ಹುಬ್ಬಳ್ಳಿಯ ಪುರಾತನ ಚಾಲುಕ್ಯರ ಕಾಲದ ಐತಿಹಾಸಿಕ ಭವಾನಿಶಂಕರ ಹಾಗೂ ಶ್ರೀ ನಾರಾಯಣ ದೇವಸ್ಥಾನದ ಪವಿತ್ರ ಪುಷ್ಕರಣೀಯ ಜಾಗವನ್ನು ಆಕ್ರಮಿಸಿ ರಸ್ತೆ ನಿರ್ಮಿಸಲಾಗಿದೆ. ಈ ರಸ್ತೆಯನ್ನು ತಕ್ಷಣವೇ ತೆರವುಗೊಳಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಾಗೆಯನ್ನು ದೇವಸ್ಥಾನಕ್ಕೆ ಹಸ್ತಾಂತರಿಸಬೇಕು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇಂದು ಕನ್ನಡದ ನಿಘಂಟು ತಜ್ಞ ಪದ್ಮಶ್ರೀ ಪುರಸ್ಕೃತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನ. ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ವೆಂಕಟಸುಬ್ಬಯ್ಯ ಅವರ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ ಎಲ್ವನ್, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 5 ಗಂಟೆ ತನಕ ನಡೆಯಲಿದೆ. ಪ್ರಸ್ತುತ ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ 28ರವರೆಗೆ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಆಯೋಜಿತವಾಗಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ನೈಋತ್ಯ ರೈಲ್ವೆ ಇಂದು ಸಂಜೆ 4:40ಕ್ಕೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಮಂಗಳೂರು ಜಂಕ್ಷನ್ಗೆ ಏಕಮುಖ ವಿಶೇಷ ರೈಲು ಸೇವೆ ಕಲ್ಪಿಸಿದೆ. ರೈಲು ನಾಳೆ ಬೆಳಗ್ಗೆ 9:30ಕ್ಕೆ ಮಂಗಳೂರು ಜಂಕ್ಷನ್ ತಲುಪಲಿದೆ. ಧಾರವಾಡ ನಗರ ಹಳೆ ಬಸ್ ನಿಲ್ದಾಣ ಸಮೀಪದ ಕಾರ್ಪೊರೇಷನ್ ಆಸ್ಪತ್ರೆಯಲ್ಲಿ ಇಂದು ಮೆಗಾ ರಕ್ತದಾನ ಶಿಬಿರ ಆಯೋಜಿತವಾಗಿದೆ. ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಹಾಗೂ ಜನಸೇವಾ ಮಂಚ್ ಆಶ್ರಯದಲ್ಲಿ ಆಯೋಜಿತ ಮೆಗಾ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ಬೆಳಗಾವಿ ನಗರದ ಕಾಕತಿ ವೇಸ್ನಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ದಾರ್ ಪ್ರೌಢಶಾಲೆಯ ರೋಬೋಟಿಕ್ ಭಾಷಾ ಹಾಗೂ ವರ್ಚುವಲ್ ಪ್ರಯೋಗಾಲಯಗಳನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಕೊಡಗು ಜಿಲ್ಲೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಹಾಗೂ ಸಮೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಪ್ರಾರ್ಥಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ. ವನಿತಾ ವಿಹಾರ.
2: ಕೇಳುವರೇ ನಮಸ್ಕಾರ, ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿಮಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ AI ಕಲಿಲೇಬೇಕು, ಆಗ್ಲೇ ನಿಮಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
3: ಖಂಡಿತವಾಗ್ಲು, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದೀವಿ.
2: ಕರೆಕ್ಟ್.
3: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರ್ಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರ್ಬಹುದು, ಬೌದ್ಧಿಕ ಶಕ್ತಿ ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೆಯೇ ದಿನ ಕಳೆದಂತೆ ಏನಾಯಿತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರ ಮನಸ್ಸಲ್ಲಿ ಏನಿತ್ತು ಅಂದರೆ, ಕಂಪ್ಯೂಟರ್ ಬಂದ ತಕ್ಷಣ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನು ಮಾಡ್ತಕ್ಕಂಥ ಪ್ರತಿ ಕೆಲಸನು ಕಂಪ್ಯೂಟರ್ ಸಹಿತವಾಗಿ, ಕಂಪ್ಯೂಟರ್ಸ್ನ ಒಂದು ಸಹಾಯದಿಂದ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆದರೆ ಈ ಬೆಳವಣಿಗೆ ಇಲ್ಲೇ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ, ಮುಂಚೆ ಆಪರೇಷನ್ಸ್ ಅಂತಂದ್ರೆ ಒಂದು ಈ ಚಾಕು ಕತ್ರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನಾಯ್ತು, ಕೀಹೋಲ್ ಸರ್ಜರಿ ಬಂತು. ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನ ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AIಯಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, AI ನಮ್ಮ ಕೆಲಸವನ್ನ ಕಸಿದ್ಕೊಳ್ತಾ ಇಲ್ಲ, ನಮ್ಮ ಇರುವಂತಹ ಕ್ಷಮತೆಯನ್ನ ಇನ್ನೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು.
2: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರ್ಬಹುದು ಅಥವಾ ಏನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮ ಹತ್ರ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ. ಆ ಕ್ಷಮತೆ ಕ್ಷೀಣಿಸ್ತಿದೆಯಾ? ಮುಂದೆ ಹೋಗ್ತಾ ಹೋಗ್ತಾ ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗನ್ಸತ್ತ?
3: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡ್ಬೇಕಾಗತ್ತ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕ್ಷಮತೆ ಕಡಿಮೆ ಆಗ್ತಾ ಇದೆ, ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬೋದು ಇಲ್ಲಿ ನಾವು ಕ್ಷಮತೆಯನ್ನ ಕಳೆದುಕೊಳ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು, ಒಂದು ಅನ್ನ ಮಾಡಿ ಅದು ತಂಗಳನ್ನ ಆದ್ರೂ ಸರಿ, ಬಿಸಿ ಅನ್ನ ಆದ್ರೂ ಸರಿ, ಒಂದು ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ ಹಿಂಗು ಹಾಕ್ಬಿಟ್ರೆ, ಒಗ್ಗರಣೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತಿದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನ್ ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮ್ಗೆ ಆಯ್ಕೆಗಳು ತೋರಿಸಿರುತ್ತೆ. ಆದ್ರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾನೇ ಸರಳ ಸುಲಭ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡಬೇಕು? ನನಗೆ ಒಂದು ಸಿಂಗಲ್ ಟಿಕ್ಕಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲೇ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ, ಸೊ ನನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನು ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದ್ದೀವಿ.
2: ಈಗ ನಾವು AIನ ಸ್ಪರ್ಧಿಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
3: ಇಲ್ಲೂ ಕೂಡ ಅಷ್ಟೇ, ಎರಡೂ ರೀತಿಯಲ್ಲೂ ನೋಡ್ಬೇಕಾಗತ್ತೆ. ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AIನ ಫ್ರೆಂಡ್ ತರ ನೋಡಿದ್ರೆ

0: ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧೆಯಾಗಿ ನೋಡೋದಕ್ಕೆ ಎಐ ಒಂದು ಕಂಪನಿ ಅಲ್ಲ, ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ. ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು ಎಐ ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ನಿಮ್ಮ ಮೊಬೈಲ್ ಫೋನನ್ನು ತೆರೆದು ನೋಡಿ, ನೀವು ಫಸ್ಟು ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದ್ರೆ, ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ, ಅಥವಾ ಬೇಸಿಗೆ ಇದೆ, ಚಳಿಗಾಲ ಇದೆ ಅಂತನ್ನೋದನ್ನು ನೀವು 1 ಸೆಕೆಂಡಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೋ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತಾ ಇದೆ. ಸೊ ನನ್ನ ಗಮ್ಯ ಸ್ಥಳವನ್ನು ನಾನು ಅಂದರೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಮತ್ತು ಯಾವ ರಸ್ತೆಯ ಮೂಲಕ ನಾನು ಹೋದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪೋದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ ಎಐ ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ ಎಐಯನ್ನು ನಾವು ನಮ್ಮ ಫ್ರೆಂಡ್ ಆಗಿ, ನಮ್ಮ ಸ್ನೇಹಿತ ಆಗಿ, ಅಥವಾ ನಮ್ಮ ಸಹಯಾತ್ರಿಕನಾಗಿ ನಾವು ಭಾವಿಸಿದ್ರೆ ನಮಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಭಾವಿಸಿದ್ರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: ಎಐ ನ ಬಳಕೆ ಮಾಡೋದು ನಾವು ಮನುಷ್ಯರು, ನಮ್ಗೆ ಹೇಗೆ ಎಐ ನ ಅವಶ್ಯಕತೆ ಇದೆ ಎಐಗೆನೆ. ನಾವಿವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರ್ಬೇಕಲ್ವಾ ಪ್ರಾಂಪ್ಟ್ ಹೆಂಗ್ ಕೊಡೋದು, ಎಐ ಕೆಲಸ ಮಾಡ್ಬೇಕು ಅಂದ್ರೆ. ಸೊ ಬೋತ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ಅನ್ಸುತ್ತಲ್ವಾ?
0: ಖಂಡಿತ ಹೌದು
1: ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಎಐ ತುಂಬಾ ಸಹಾಯ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಎಐ ಯಾವ ರೀತಿ ಸಹಾಯ ಮಾಡುತ್ತೆ?
0: ಇದು ನಿಜಕ್ಕೂ ತುಂಬಾ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದ್ರೆ ಎಐ ನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ ಎಐ ಜೊತೆಗೆ ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದ್ರೆ, ಕಾಮರ್ಸ್ ವಿಷಯವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗದಲ್ಲಿ ಇರುವಂತಹವರಾಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾನೇನೋ ನನ್ನ ಭವಿಷ್ಯವನ್ನ ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನ ಹೊಂದಿರೋರು ಆಗಿರ್ಬಹುದು, ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ, ಇನ್ನು ಬೇರೆ ರೀತಿಯಲ್ಲಿ ನೋಡ್ಬೇಕು ಅಂತಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬಹುದು. ಎಐ ಇಲ್ದೇನೆ ಲೆಕ್ಕಪತ್ರಗಳನ್ನ ತಯಾರಿಸೋದಾಗಿರ್ಬೋದು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ಟ್ಯಾಲಿ ಮಾಡೋದು, ತಾಳೆ ಮಾಡಿ ನೋಡ್ಬೇಕಾಗ್ತಿತ್ತು ಅಂಕಿ ಅಂಶಗಳನ್ನ ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನ ಹಿಡಿತಾ ಇತ್ತು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ. ಇವತ್ತು ಎಐ ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಎಷ್ಟು ಉಪಕಾರಿ ಆಗಿದೆ ಅಂತ ಅಂದ್ರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಹ್ಯೂಮನ್ ಎರರ್ ಇಲ್ಲದೇನೆ ತಯಾರಿಸಬಹುದಾದಂಥ ಸಾಧ್ಯತೆಗಳು ಸಿಕ್ಕಿದೆ.
1: ಓಕೆ, ಸೊ ಹಾಗಾದ್ರೆ ಹಣಕಾಸು ಕ್ಷೇತ್ರದಲ್ಲಿ ಎಐ ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು ಥಿಂಕಿಂಗ್ ಇದೆಯಾ?
0: ಇದೆ. ಯಾಕೆ ಅಂತಂದ್ರೆ ಈಗ ಎಐ ನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನಣ್ಣುಡಿ ನಾವು ಕೇಳ್ತಾ ಬಂದಿದೀವಿ, ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ ಅಂತ. ನಿಜ ಅಲ್ವಾ? ಸೊ ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ ಎಐ ನ ಸಿದ್ಧ ಮಾಡಿರೋದು ಕೂಡ, ಅದನ್ನ ಎಐ ನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ, ಎಐ ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ ನ ಕೊಡೋದಿಲ್ಲ. ಎಐಗೆ ನಾವು ಹಲವಾರು ಅಂದ್ರೆ ಅದು 100,000 ಲಕ್ಷ ಅಲ್ಲ, ನಮಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು ಎಐಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ ಎಐ ನ ಆಧರಿಸ್ಬೇಕು, ಅವಲಂಬಿಸ್ಬೇಕು ಅಂದಾಗ ನಾವು ಕೊಡ್ತಕ್ಕಂತ ಪ್ರಾಂಪ್ಟ್ ಅದು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂತ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ ಎಐ ಔಟ್ಪುಟ್ ಕೊಡುತ್ತೆ. ಅದು 100ಕ್ಕೆ 100ರಷ್ಟು ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ.

0: ಯಾಕಂದ್ರೆ ಮನುಷ್ಯನಲ್ಲೂ ತಪ್ಪಾಗುತ್ತೆ, ಅಂದ್ರೆ ಎಐನಿಂದ ತಪ್ಪಾಗೋದು ಸಹಜ.
1: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ. ಅಂಡ್ ಒಂದ್ಸಲ ಎಐ ಇಂದ ನಮ್ಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡ್ಬೇಕು, ಯೋಚನೆ ಮಾಡ್ಬೇಕು ಅಂಡ್ ಕ್ರಾಸ್ ಚೆಕ್ನು ಮಾಡ್ಬೇಕಾಗತ್ತೆ ಅಲ್ಲಿ ಅಲ್ವಾ. ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದೀನಿ.
0: ಹೌದು,
1: ದ ಪ್ರಾಸೆಸ್ ಮೇ ಲೈಕ್ ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮ್ಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ. ಮತ್ತೆ ಎಐ ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡ್ಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಈಗ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಐ ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು ನೀವು ಲೆಕ್ಕಪತ್ರ ತಯಾರು ಮಾಡ್ಬೇಕು, ಆಡಿಟಿಂಗ್ ಮಾಡ್ಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು ಎಐ ಕಲ್ತ್ರೆ ಸಾಕು, ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡತ್ತೆ, ಬಟ್ ನಾವು ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗ್ಬೇಕು, ನಾವು ಎಐನ ಕಲ್ತ್ಕೊಂಡಿರ್ಬೇಕು ಅಲ್ವಾ. ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗ್ಬೋದು?
0: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ. ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನ ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ್ಮೇಲೆ ಎಕ್ಸೆಲ್ನ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯ್ತು, ಎಐ ಸಹಾಯದಿಂದ ಈಗ್ಲೂ ಕೂಡ ಅಷ್ಟೇ, ಸಮಯ ಕಡಿಮೆ ತಗೊಳ್ತಾ ಇದೆ, ಆದ್ರೆ ನಾವು ವಹಿಸ್ತಕ್ಕಂತ ಪರಿಶ್ರಮ ಅಷ್ಟೇ ಇದೆ.
1: ಹೌದು
0: ಅಷ್ಟೇ, ಆದ್ರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡುವವರೆಗೂ ಕೂಡ, ಮತ್ತೆ ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೇನೆ ಅವಲಂಬನೆ ಆಗಿತ್ತು. ಆದ್ರೆ ಈಗ ಎಐ ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
1: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ?
0: ಖಂಡಿತವಾಗ್ಲೂ,
1: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿಜೀವನ ಚೆನ್ನಾಗಿರುತ್ತೆ, ವೃತ್ತಿಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
0: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನ ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯ್ತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದ್ರೆ ಬಿ ಕಾಮ್ ಅಥವಾ ಬಿ ಬಿ ಎ ಏನೊಂದು ಸ್ವಲ್ಪ ಉನ್ನತವಾಗಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಎಂ ಬಿ ಎ ಅಥವಾ ಎಂ ಕಾಮ್ ಮಾಡಿದ್ರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಅವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮ್ಗೆ ಅಗತ್ಯವಾಗಿದೆ ಅಂತ ಅಂದ್ರೆ, ಇವತ್ತು ನಾನು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಅವರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸರ್ಟಿಫಿಕೇಟ್ ಅಲ್ಲಿ ತೋರಿಸಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು, ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲ್ತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, ಎಐ ನಲ್ಲಿ ಪವರ್ ಬಿ ಐ ಅಂತ ಇದೆ, ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳು ಅಂತ ಇದೆ. ಮುಂಚೆ ಇ ಆರ್ ಪಿ ಸಾಫ್ಟ್ವೇರ್ ಅಷ್ಟೇ ಕಲ್ತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ಇ ಆರ್ ಪಿ ಅಲ್ಲಿ ಮುಂದುವರಿದ ಭಾಗವಾಗಿ ಎಐನ ಆಧರಿಸಿ ತಯಾರಿಸಿದಂತಹ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನ ನಾವು ಬಳಸಬೇಕಾಗುತ್ತೆ.
1: ಹಣಕಾಸಿನ ವಿಷಯ ಅಂದ್ರೇನೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ. ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ, ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗೋಕೆ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ ಎಐ ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದ್ರೂ ಚಾನ್ಸ್ ಇದೆಯಾ?
0: 100% ಚಾನ್ಸ್ ಇದೆ ಅಂತ ಹೇಳ್ಬೋದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು ನಮ್ಗೆ

0: ಸಹಾಯದಿಂದ ಅಥವಾ ಈಗ ದೂರಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ. ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆಯನ್ನ ಕಂಡಿದೆ ಅಂತ ಅಂದ್ರೆ, ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ, 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು. ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ? ಸೊ ಇದ್ರಲ್ಲಿ ನಾವು 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ ಬೇಡ, 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ ಅದು ಜಾಸ್ತಿ ಆಗುತ್ತಂದ್ರೆ ಕಡೇ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನ ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನ ಕೌಶಲ್ಯಗಳನ್ನ ನಾವು ಕಲ್ತ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರಲ್ವ? ಅಲ್ಲ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ. ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋದಿಕ್ಕೆ ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ ಮೇಘನಾ ಅವ್ರೆ?
0: ನನ್ನ ಮಟ್ಟಿಗೆ ಹೇಳೋದಾಗಿದ್ರೆ ನಾನ್ ಸ್ವಲ್ಪ ಕಷ್ಟ ಅನ್ಭವಿಸಿದ್ದು ನಿಜ. ನಾನು ಈಗಾಗ್ಲೇ ಹೇಳದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ, ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದ್ರೆ ಯಾಕಂದ್ರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನ ಕರಗತ ಮಾಡ್ಕೊಳ್ಳೋದಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು.
1: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ AI ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
0: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಮೊನ್ನೆ ತಾನೇ ಅಂದ್ರೆ July 31st ನಾವು ತೆರಿಗೆಯನ್ನ ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿಅಂಶಗಳನ್ನ, ನಾವು 1 ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂತ ಖರ್ಚುಗಳನ್ನ, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಿಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲೂ ಹೇಳ್ಬೇಕಾದ್ರೆ. ಆದ್ರೆ AI ಬಂದು ಎಷ್ಟು ಮಟ್ಟಿಗೆ ನಮ್ಗೆ ಸಹಕಾರಿಯಾಗಿದೆ ಅಂತನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ, ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
1: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
0: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತಂದ್ರೆ, ನಮ್ಗೆ ನಾವ್ ಎಷ್ಟೇ ಕಲಿತಿದೀವಿ, ಎಷ್ಟೇ ಕೌಶಲ್ಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರು, ನಮ್ಮ ನೆಕ್ಸ್ಟ್ ಜನರೇಷನ್ ಅವರ ಸಹಾಯ ನಮಗೆ ಬೇಕಾಗುತ್ತೆ. ಹಾಗಾಗಿ ನನಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನ ನಾನು ಕೇಳಿ ತಿಳ್ಕೊಳ್ತೀನಿ, ಅವರಿಂದಲೂ ನಾನು ಹೇಗೆ ಅವರನ್ನ ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ ನ ತಗೊಳ್ತಿರ್ತೀನಿ.
1: ಓಕೆ, ಮೇಘನಾ ಅವರೇ, ಈಗಿನ ಕಾಲದ ಅಲ್ಲ ಈಗ BCOM ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆನಾ?
0: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು, ಈಗ ಆಟೋನಮಸ್ ಅಂತ ಇರೋದು, ಆಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದ್ರೆ ಹೊಸ ಹೊಸ ಪಠ್ಯಕ್ರಮಗಳನ್ನ ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಿಕ್ಕೆ. ಆದ್ರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನ್ ಹೇಳ್ಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AI ನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ದೆ ಹೋದ್ರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್, ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರ್ ಅಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ಮನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸ್ ಈ ತರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ. ಹಾಗಾಗಿ

0: ಅದರಿಂದಲೇ ನೀವು ರೂಢಿಸ್ಕೊಳ್ಳೋದಿಕ್ಕೆ ಆರಂಭಿಸಿದ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಾವು ನಮಗಿದ್ದಂತಹ ಸವಾಲುಗಳನ್ನು ಗಮನಿಸಿದಾಗ ಇದು ತುಂಬಾ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಈಗ ಉಚಿತವಾಗಿ AI ಕಲಿಯೋದಿಕ್ಕೆ ಯಾವ ರೀತಿಯ ರಿಸೋರ್ಸಸ್ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದಿ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರ್ಲಿಕ್ಕಿಲ್ಲ, ಕ್ಲಾಸ್ AI ಕಲೀಲಿಕ್ಕಂತಲೇ ಕ್ಲಾಸಿಗೆ ಹೋಗ್ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ. ಅಂಡ್ ಕೆಲವರಿಗೆ ಯಾವ ಯಾವುದನ್ನು ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀ ಆಗೂ ಕಲಿಬಹುದು. ಸೊ ನಿಮ್ಮ ಪ್ರಕಾರ ಏನಾದ್ರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾವ್ದನ್ನೆಲ್ಲ ಗಣನೆಗೆ ತಗೋಬಹುದು?
0: ಹೌದು, ಏಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ ಹೌದು, ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಎಂತೆಂತಹ ಬ್ರ್ಯಾಂಡ್ಗಳದ್ದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದೇ ಬ್ರ್ಯಾಂಡು ಅದಷ್ಟೇ ವೆಚ್ಚದ ಫೋನ್ಗಳನ್ನು ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದ್ರೆ, ನಮಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದ್ರೆ ಅಡಚಣೆ ಉಂಟಾಗೋದಿಲ್ಲ. ಆದ್ರೆ ಅವರಿಗೆ ರೂರಲ್ ಇರೋದ್ರಿಂದ ಸೆಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮ್ಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದ್ರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನ್ ಮಾಡ್ಬೋದು ಅಂತಂದ್ರೆ, ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಕೂಡ ಉಚಿತವಾಗಿ ಕಲಿತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನ ತಗೊಳ್ಳೇಬೇಕಾಯ್ತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆಯನ್ನು ಇಟ್ಕೊಂಡು ಹೇಳೋದಾದ್ರೆ, ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯೋ ಅಂತ ಸಾಧ್ಯತೆಗಳಿದೆ ಇದೆ. ಹೇಗೆ ಅಂದ್ರೆ, ChatGPT ಅಂತ ಇದೆ. ಸೊ ChatGPT ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಗೆ, ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, Meta AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗ್ದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂತ ಸಾಧ್ಯತೆಗಳು ಅವಕಾಶಗಳು ನಮ್ಗಿದೆ.
1: ಮೇಘನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್, ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ, ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
2: ಇದುವರೆಗೂ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಆಶಾ. ರಾಜ್ಯವ್ಯಾಪಿ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ 12:30.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041424.
1: 8700014242.

ನಿಲಯದ ಈ ದಿನದ ಸಂಜಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳುವಿರಿ. ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15ಕ್ಕೆ ಸಂಧ್ಯಾ ಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪ್ಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:20ಕ್ಕೆ 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. 7:45ಕ್ಕೆ ಕನ್ನಡ ಭಾಷಣ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ನ್ಯಾಷನಲ್ ಸೈನ್ಸ್ ಮ್ಯಾಗ್ಝಿನ್ ರೇಡಿಯೋ ಸ್ಕೋಪ್ ಬೆಂಗಳೂರು ಕೇಂದ್ರದಿಂದ. 10:00ಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಲಯದಿಂದ ಬಿತ್ತರಗೊಳ್ಳಲಿವೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35 ಆಗುತ್ತಲಿತ್ತು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ವಿಷ್ಣು ಶರ್ಮಾ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 1:00ಗೆ ಪ್ರಗತಿ ಪಥ, PM ವಿಕಸಿತ್ ಭಾರತ್, ಜಿರಾಮ್ ಜಿ ಮಿಷನ್ ಮಾಹಿತಿ. ಅಮರೇಶ್ ಆಶಿಹಾಳ್ ಅವರಿಂದ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ.

0: ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಚೇತನಾ ನಾಯಕ ಕೆ ಇವರು ನಡೆಸುವ ಸಂದರ್ಶನ ಕೇಳೋಣ. ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು, ಅಪಾಯಕಾರಕ ಅಂಶಗಳು, ಹಂತಗಳು, ಚಿಕಿತ್ಸೆ, ಹೀಗೆ ಹಲವಾರು ಮಹತ್ತರ ವಿಷಯಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಎಜಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಹಾಗೂ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ವಿಷ್ಣು ಶರ್ಮಾ ಎಂ ಅವರು. ಡಾಕ್ಟರ್, ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ನಿಮಗೆ.
1: ನಮಸ್ಕಾರ.
0: ಈಗ ನಾವು ಸಾಮಾನ್ಯ ಜನರಲ್ಲಿ ಮಾತನಾಡುವಾಗ ಕೇಳ್ತೇವೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿ. ಸೊ ಮುಖ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಅಂದ್ರೆ ಏನು, ಇದು ಹೇಗೆ ಉಂಟಾಗ್ತದೆ?
1: ತಿಳುವಳಿಕೆ ಎಂಬುದು ಜನರಿಗೆ ಬಹಳ ಮುಖ್ಯ. ಶ್ವಾಸಕೋಶ ಕ್ಯಾನ್ಸರ್ನ ಬಗ್ಗೆ ಜನರಿಗೆ ತಿಳುವಳಿಕೆ ಬಂದಲ್ಲಿ ಈ ರೋಗವನ್ನು ಹೇಗೆ ತಡೆಗಟ್ಟಬಹುದು, ಈ ರೋಗದ ಪ್ರಮುಖ ಲಕ್ಷಣಗಳು ಯಾವುವು,

ರೋಗ ಬಾರದಂತೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು, ರೋಗ ಬಂದಲ್ಲಿ ರೋಗ ಲಕ್ಷಣಗಳನ್ನು ಕಂಡುಹಿಡಿದು ಬೇಗನೆ ಡಾಕ್ಟರನ್ನು ಯಾವ ರೀತಿ ಸಂಪರ್ಕಿಸಬೇಕು ಮತ್ತು ಯಾವ ರೀತಿಯ ಟ್ರೀಟ್ಮೆಂಟಿಂದಾಗಿ ಬೇಗ ಗುಣಮುಖರಾಗಬಹುದು. ಕ್ಯಾನ್ಸರ್ ಎಂಬುದು ಬಹಳ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ರೋಗ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿಯೂ ಭಾರತದಲ್ಲಿ ಗಂಡಸರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಧೂಮಪಾನ. ಧೂಮಪಾನ ಅಲ್ಲದೆ ಇತರೆ ಹಲವು ಕಾರಣಗಳಿಂದಲೂ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಬರಬಹುದು. ವಾಯುಮಾಲಿನ್ಯ, ಇಂಡಸ್ಟ್ರಿಯಲ್ ಪ್ಲೇಸಸ್ಸಲ್ಲಿ ವರ್ಕ್ ಮಾಡೋದು,

0: ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚುವಾಗ ತುಂಬ ಲೇಟ್ ಆಗಿರುತ್ತೆ. ಅದರಿಂದ ಇವರನ್ನು ಗುಣಪಡಿಸುವುದು ಕಷ್ಟ ಸಾಧ್ಯ. ಅದು ನಮ್ಮ ಭಾರತ ದೇಶದ ಸ್ಟ್ಯಾಟಿಸ್ಟಿಕ್ಸ್. ರೋಗಿಗಳಿಗೆ ಮತ್ತು ಮನೆಯವರಿಗೆ ಧೈರ್ಯ ಸ್ವಾಂತನ ಹೇಳಬೇಕು. ಆ ಬಗ್ಗೆ ನಿಜವನ್ನು ಕೂಡ ಹೇಳಬೇಕಾಗುತ್ತೆ. ಏಕೆಂತ ಹೇಳಿದರೆ ಹೆಚ್ಚಿನವರಲ್ಲೂ ಟ್ರೀಟ್ಮೆಂಟ್ ಮೂಲಕ ಗುಣಪಡಿಸಲಿಕ್ಕೆ ಕಷ್ಟ. ಸೊ ಹಾಗಾಗಿ ಅನ್ಯಾಚುರಲ್ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ರೋಗಿಗೆ ಮತ್ತು ರೋಗಿಯ ಫ್ಯಾಮಿಲಿಯವರಿಗೆ. ತಿಳುವಳಿಕೆಯನ್ನು ನಾವು ಕೊಡಬೇಕಾಗುತ್ತೆ.
1: ನಮ್ಮ ದೇಶದಲ್ಲಿ ಒಂದು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಏನಂತ ಹೇಳಿದರೆ, ಒಮ್ಮೆ ಕ್ಯಾನ್ಸರ್ ಬಂದರೆ ಅದು ಅದರ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಕ್ಯಾನ್ಸರ್ ಬಂತು ಅಂತಾದರೆ ಸಾವಿಗೆ ಮಾರ್ಗ ಅಂತ ಹೇಳಿ. ಈ ಮಾತು ಎಷ್ಟು ಸತ್ಯ, ಮತ್ತು ವೆಚ್ಚ ಭರಿಸಲಿಕ್ಕೆ ಈಗಿನ ಒಂದು ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳಾಗಿವೆ ಡಾಕ್ಟರ್?
0: ಕ್ಯಾನ್ಸರ್ ಅಂದರೆ ರೋಗಕ್ಕೆ ಮಾರ್ಗ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ನಾನು ಹೌದು ಅಂತ ಹೇಳಬೇಕಾಗುತ್ತೆ. ಬೇರೆ ಕೆಲವು ರೀತಿಯ ಕ್ಯಾನ್ಸರ್ಗಳಿವೆ, ಅದನ್ನು ಗುಣಪಡಿಸ್ಬೋದು. ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಗುಣಪಡಿಸಲಿಕ್ಕೆ ಭಾಳಷ್ಟು ಕಷ್ಟ. ಇದರಿಂದಾಗಿ ಬದುಕಿ ಉಳಿಯುವವರ ಸಂಖ್ಯೆ ಕೆಲವೇ ಕೆಲವು. ರೋಗದ ವೆಚ್ಚವನ್ನು, ಟ್ರೀಟ್ಮೆಂಟ್ ವೆಚ್ಚವನ್ನು ಭರಿಸಲು ಕಷ್ಟ ಸಾಧ್ಯ. ಈಗ ನಮ್ಮ

0: ಗೌರ್ಮೆಂಟು ಕೆಲವೊಂದು ಸ್ಕೀಮ್ಗಳಿವೆ, ಆರೋಗ್ಯ ಸ್ಕೀಮ್ಗಳು. ಇದರಲ್ಲಿ ಪವರ್ಟಿ ಲೈನಿಗಿಂತ ಕೆಳಗಿದ್ದವರಿಗೆ, ಕ್ಯಾನ್ಸರ್ ಇದ್ದವರಿಗೆ ಎಲ್ಲ ಉಚಿತ ಚಿಕಿತ್ಸೆಗಳು ಲಭ್ಯ ಇದೆ. ಅದರಿಂದ ಇದರ ಪ್ರಯೋಜನಗಳನ್ನು ಜನರು ಪಡ್ಕೊಳ್ಬಹುದು.
1: ಈಗ ಕೊನೆಯದಾಗಿ ಡಾಕ್ಟರ್,
0: ಅದರಿಂದ ಇದರ ಪ್ರಯೋಜನಗಳನ್ನು ಜನರು ಪಡ್ಕೊಳ್ಬಹುದು.
1: ಈಗ ಕೊನೆಯದಾಗಿ ಡಾಕ್ಟರ್, ನೀವು ಒಂದು ಜನರಿಗೆ ಅಥವಾ ಶ್ರೋತೃಗಳಿಗೆ ಏನೊಂದು ಮುಖ್ಯ ಸಂದೇಶವನ್ನ ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ಈ ವರ್ಷದ ಧ್ಯೇಯವಾಕ್ಯ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಒಟ್ಟಾಗಿ ಅಂತ. ಅಂದರೆ ನಾವು ಒಗ್ಗಟ್ಟಾಗಿ ಹೋರಾಡಬೇಕು. ಜನರಿಗೆ ಸಾಧಾರಣ ಒಂದು ಗಾದೆ ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆದರೆ ಶ್ವಾಸಕೋಶದ ಕ್ಯಾನ್ಸರು ಈ ವರ್ಗಕ್ಕೆ ಬರುವುದಿಲ್ಲ. ಈ ಸಂಕಟ ಬಾರದಂತೆ ನಾವು ಮುಂಜಾಗ್ರತೆ ವಹಿಸಬೇಕು. ಆದ್ದರಿಂದ ಶ್ರೋತೃಗಳೇ, ನಿಮ್ಮಲ್ಲಿ ಯಾರಾದರೂ ಧೂಮಪಾನಿಗಳಿದ್ದಲ್ಲಿ, ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಧೂಮಪಾನಿಗಳಿದ್ದಲ್ಲಿ ದಯವಿಟ್ಟು ಅವರಿಗೆ ಹೇಳಿ, ಎಲ್ಲ ರೀತಿಯ ಕ್ಯಾನ್ಸರಿಗೂ ಮುಖ್ಯ ಕಾರಣ ಅಂತಂದರೆ ಧೂಮಪಾನ. ಕ್ಯಾನ್ಸರಿಗೆ ಮಾತ್ರವಲ್ಲ, ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಧೂಮಪಾನ. ಅದು ಶ್ವಾಸಕೋಶ ತೊಂದರೆ ಇರಬಹುದು, ಹೃದಯದ ತೊಂದರೆ ಇರಬಹುದು, ಮೆದುಳಿನ ತೊಂದರೆ ಇರಬಹುದು, ಅಥವಾ ದೇಹದ ಇತರ ಭಾಗಗಳಿಗೆ ಬರುವಂಥ ತೊಂದರೆಗಳಿರ್ಬೋದು. ಯಾಕೆಂದರೆ ಧೂಮಪಾನ ಮಾಡಿದಲ್ಲಿ ದೇಹದಲ್ಲಿ ಯಾವುದೇ ಮೊದಲೇ ಹೇಳಿದಂತೆ ಯಾವುದೇ ಭಾಗದಲ್ಲಿಯೂ ಕೂಡ ಕ್ಯಾನ್ಸರ್ ಬರಬಹುದು, ಮತ್ತು ಅದು ರಕ್ತನಾಳವನ್ನು ತೊಂದರೆಗೆ ಒಳಪಡಿಸುತ್ತೆ. ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗಿ ಹಾರ್ಟ್ ಅಟ್ಯಾಕ್ ಬರುವುದು ಅಥವಾ ಪಾರ್ಶ್ವವಾಯು ಬರುವುದು ಇತ್ಯಾದಿ ಇತ್ಯಾದಿ ಹಲವಾರು ರೀತಿಯ ತೊಂದರೆಗಳು ಬರುತ್ತೆ. ಅದರಿಂದ ದಯವಿಟ್ಟು ನೀವು ಧೂಮಪಾನ ಮತ್ತು ಯಾವುದೇ ರೀತಿಯ ತಂಬಾಕಿನ ಉತ್ಪನ್ನಗಳಿಂದ ದೂರವಿದ್ದಲ್ಲಿ ನೀವು ಕ್ಯಾನ್ಸರ್ ಅಂತ ಹೇಳುವ ಮಹಾಮಾರಿಗೆ ಹೆದರಬೇಕಾದ ಅಗತ್ಯ ಬರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮದ ನಂತರ ಎಲ್ಲರೂ ಅರ್ಥೈಸಿಕೊಳ್ಳಬೇಕಾದ ಮುಖ್ಯ ವಿಷಯ ಅಂತ ಹೇಳಿದರೆ ಧೂಮಪಾನಿಗಳು ಆದಷ್ಟು ಯಾವುದೇ ರೀತಿಯ ತಂಬಾಕು ಧೂಮಪಾನದಿಂದ ದೂರ ಇದ್ದರೆ ಅವರಿಗೂ ಒಳಿತು, ಧೂಮಪಾನ ಮಾಡದವರಿಗೂ ಕೂಡ ಒಳಿತು. ಮತ್ತೆ ರೋಗದ ಲಕ್ಷಣಗಳು, ಅದರ ಚಿಕಿತ್ಸೆ, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಶ್ರೋತೃಗಳಿಗೆ ಮಾಹಿತಿಯನ್ನು ನೀಡಿದಿರಿ. ನಿಮಗೆ ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ಇದುವರೆಗೆ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಚೇತನಾ ನಾಯಕಕ್ಕೆ ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳು ಕುರಿತಾದ ಕಾರ್ಯಕ್ರಮ ಕೇಳಿ. ವಿಕಸಿತ ಭಾರತ ಜಿರಾಮ್ ಜಿ ಈ ಯೋಜನೆ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ.
7: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಮರು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿರಾಮ್ ಜಿ ಯೋಜನೆಯನ್ನ ಜಾರಿಗೆ ತಂದಿದೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರ ಶ್ರೇಯೋಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರುವುದು ಆಗಿದೆ. ಗ್ರಾಮೀಣ ಭಾಗದಲ್ಲಿ ವಲಸೆ ಪ್ರವೃತ್ತಿಯನ್ನು ತಡೆಗಟ್ಟುವುದು,

ಜೊತೆಗೆ ಕೃಷಿಯಲ್ಲಿ ನಿರತರಾದಂತಹ ಜನರು ಕೃಷಿ ಮುಗಿದ ನಂತರ ನಿರುದ್ಯೋಗದ ಸಮಸ್ಯೆ ಕಾಡಬಾರದು, ಉದ್ಯೋಗದ ಖಾತರಿಯನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವುದರ ಜೊತೆಗೆ ಕೆಲಸದ ಅವಧಿಯನ್ನು ಗ್ಯಾರಂಟಿಗೊಳಿಸುವ ಯೋಜನೆ ಇದಾಗಿದೆ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅತಿದೊಡ್ಡ ಬದಲಾವಣೆಯನ್ನು ತಂದಿದ್ದು, ಈ ಯೋಜನೆಯನ್ನು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಅಂತ ಮರು ನಾಮಕರಣ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪ್ರಚಲಿತವಿರುವಂತಹ ಯೋಜನೆ ಎಂ ನರೇಗಾ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯಡಿಯು ಅದು 100 ದಿನಗಳ ಬದಲಾಗಿ 125 ದಿನಗಳಿಗೆ ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಇಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರುವಂತಹ ಹೊಸ ಬದಲಾವಣೆಯನ್ನು ಕೂಡ ನಾವು ಕಾಣಬಹುದು. ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಸಂಸತ್ತು ಇತ್ತೀಚೆಗೆ ಡಿಸೆಂಬರ್ 2025 ಅಂಗೀಕಾರವನ್ನು ಮಾಡಿದೆ. ಈ ಮಸೂದೆಯು ದೇಶದ ಗ್ರಾಮೀಣ ಜನರ ಉದ್ಯೋಗದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ತರಬಹುದು ಎಂಬಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾವೆ. ಈ ಜಿ ರಾಮ್ಜಿ ಯೋಜನೆಯು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಎಂಬ ಈ ಯೋಜನೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡ್ಕೋಬಹುದು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 20 ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ಒಂದು ಯೋಜನೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಅನುಮೋದನೆಗೊಂಡ ಬಳಿಕ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತದೆ. ಮಹಿಳೆ ಹಾಗೂ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲರಿಗೂ ಏಕರೂಪದ ವೇತನವನ್ನು ಈ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ಒಂದು ಕೂಲಿಕಾರರಿಗೆ ಅಥವಾ ಗ್ರಾಮೀಣ ಜನರು ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಕೂಲಿ ಹಣವನ್ನು ತಮ್ಮ ಅಕೌಂಟ್ ಖಾತೆಗೆ ಅಥವಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ರಾಜ್ಯಗಳು ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಹಣಕಾಸಿನ ವೆಚ್ಚ 60-40 ಅನುಪಾತದಲ್ಲಿರ್ತದೆ. ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90-10 ಅನುಪಾತದಲ್ಲಿ ಇರ್ತದೆ. ಮುಖ್ಯವಾಗಿ ಕೃಷಿ ಕಾಲದಲ್ಲಿ ಕೃಷಿ ಚಟುವಟಿಕೆಗಳ ಸಮಯದಲ್ಲಿ ಬಿತ್ತನೆ ಮತ್ತು ಕೊಯ್ಲು ನಿರ್ವಹಣೆಯಲ್ಲಿ ಕೊರತೆಯಾಗಬಾರದು, ಕೃಷಿ ಕೆಲಸಗಳಿಗೆ ತೊಂದರೆಯಾಗಬಾರದು ಅಂತ ಒಂದು ಉದ್ದೇಶದಿಂದ ವರ್ಷದಲ್ಲಿ ಗರಿಷ್ಠ 60 ದಿನಗಳ ಕಾಲ ಈ ಯೋಜನೆಯಡಿಯಲ್ಲಿ ಕೆಲಸಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಯಾಕಂದರೆ ಕೃಷಿ ಕೆಲಸಗಳು ಉದ್ದೇಶದಿಂದ ರಾಜ್ಯ ಸರ್ಕಾರಗಳು ಆ ಒಂದು ಸೀಸನ್ನಲ್ಲಿ ಅಥವಾ ಒಂದು ಋತುಮಾನಕ್ಕೆ ಸಂಬಂಧಪಟ್ಟಂತೆ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಸ್ಥಗಿತಗೊಳಿಸಬಹುದು. ಅಂತಂದರೆ ಕೃಷಿ ಕೆಲಸಗಳು ಮುಗಿದ ನಂತರ ರೈತ ಬಾಂಧವರು ಬಿಡುವಿನ ಸಮಯದಲ್ಲಿ ಮತ್ತೆ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇದೆ. ಈ ಯೋಜನೆಯಡಿಯಲ್ಲಿ ತಾವು ಕೆಲಸಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಕೂಲಿ ಕೆಲಸಗಾರರು ಅಥವಾ ಗ್ರಾಮೀಣ ಭಾಗದಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಅಕೌಂಟ್ ಖಾತೆಗೆ ಕೂಲಿ ಹಣವನ್ನು ಪಾವತಿ ಮಾಡಲಾಗ್ತಾ ಇದೆ. ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮುಖ್ಯವಾಗಿ ವಂಚನೆ ಪ್ರಯತ್ನ ಜೊತೆಗೆ ಅನಧಿಕೃತ ಹಾಜರಾತಿಗಳಿಗೆ ವೇತನವನ್ನು ಪಾವತಿ ಮಾಡುವಂತಹ ಒಂದು ಪ್ರಕರಣಗಳನ್ನು ತಡೆಗಟ್ಟಬೇಕು ಎಂಬಂತಹ ಒಂದು ದೃಷ್ಟಿಯಿಂದ ಜಿಯೋ ಟ್ರ್ಯಾಗಿಂಗ್ ಮತ್ತು ಬಯೋಮೆಟ್ರಿಕ್ ಹಾಜರಾತಿಯನ್ನು ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಅಂತಂದರೆ ಕೆಲಸ ಆರಂಭಿಸುವಂಥ ಒಂದು ಸಮಯ, ಹಾಗೆಯೇ ಕೆಲಸ ಮುಗಿಸುವಂಥ ಸಮಯದಲ್ಲಿ ಕೂಲಿ ಕಾರ್ಮಿಕರು ಅಥವಾ ಯೋಜನೆಯ ಫಲಾನುಭವಿಗಳು ತಮ್ಮ ಹಾಜರಾತಿಯನ್ನು ಕಡ್ಡಾಯಗೊಳಿಸಬೇಕಾಗ್ತದೆ. ಇದರಿಂದ ಯೋಜನೆಯ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಮುಖ್ಯ ಆಗಿರ್ತದೆ. ಮಹಾತ್ಮ ಗಾಂಧಿಯವರ ಆಶಯ ಗ್ರಾಮೀಣ ಭಾಗದ ಅಭ್ಯುದಯ ಆಗಬೇಕು. ಭಾರತವು ಹಳ್ಳಿಗಳಿಂದ ಕೂಡಿದಂತಹ ಒಂದು ರಾಷ್ಟ್ರ, ಹಳ್ಳಿಗಳ ಪ್ರಗತಿಯ ಹೊರತಾಗಿ ದೇಶದ ಪ್ರಗತಿ ಅಸಾಧ್ಯ ಎಂಬಂತಹ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಿದ್ದರು. ಅದರ ಒಂದು ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಚಿಂತನೆಗೆ ಪೂರಕವಾಗಿ ಎಂ ನರೇಗಾ ಯೋಜನೆಯನ್ನು ಜಾರಿಗೆಗೊಳಿಸಲಾಯಿತು. 20 ವರ್ಷಗಳ ಬಳಿಕ ಈ ಯೋಜನೆಯ ಮರುನಾಮಕರಣ ಆಗಿದೆ. ಭಾರತ ವಿಕಸಿತಗೊಳ್ಳುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಭಾರತ ಜಾಗತಿಕವಾಗಿ ತನ್ನನ್ನು ತೆರೆದುಕೊಳ್ತಾ ಇದೆ, ಜಾಗತಿಕವಾಗಿ ಮುನ್ನಡೆಯಬೇಕಾಗ್ತದೆ ಎಂಬಂತಹ ಒಂದು ಹೊಸ ಆಶಯದೊಂದಿಗೆ ಕೇಂದ್ರ ಸರ್ಕಾರ ಎಂ ನರೇಗಾ ಯೋಜನೆಯ ಬದಲಾಗಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ತಂದಿದೆ. ಭಾರತ ದೇಶದಲ್ಲಿ ಸಾಕಷ್ಟು ಜನ ಇಂದಿಗೂ ಕೂಡ ದುರ್ಬಲರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಜೊತೆಗೆ ತಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ತಮ್ಮ ಊರಿನಲ್ಲಿಯೇ ಉದ್ಯೋಗದ ಭರವಸೆಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ಇತ್ತೀಚೆಗೆ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆಯ ಪ್ರವೃತ್ತಿ ಹೆಚ್ಚಾಗ್ತಿದೆ. ಆದ್ದರಿಂದ ಸ್ಥಳೀಯ ಮಟ್ಟದಲ್ಲಿಯೇ ತಾವು ಉದ್ಯೋಗವನ್ನು ಆರಿಸಿ ಹೋಗಬಾರದು, ತಾವು ಊರಲ್ಲಿರುವಂತಹ ಒಂದು ಸ್ಥಳದಲ್ಲಿಯೇ ಈ ಒಂದು ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ದೇಶದಲ್ಲಿ ಇದನ್ನು ಅವಲಂಬಿಸಿ ಸಾಕಷ್ಟು ಜನ ಕೃಷಿ ಕಾರ್ಮಿಕರು, ಗ್ರಾಮೀಣ ಭಾಗದ ಜನರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ. ಹಳೆಯ ನರೇಗಾ ಯೋಜನೆಯಲ್ಲಿ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಪ್ರತಿ

0: ಗರಿಷ್ಠ 100 ದಿನಗಳ ಉದ್ಯೋಗ ಖಾತರಿ ಸಿಕ್ತಿತ್ತು. ಆದರೆ ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ 125 ದಿನಗಳ ಖಾತರಿ ಉದ್ಯೋಗ ಸಿಗಲಿದೆ. ಗ್ರಾಮೀಣ ಮೂಲಸೌಕರ್ಯ ವ್ಯವಸ್ಥೆ ಸುಧಾರಿಸಲಿದೆ, ನೀರಾವರಿ ಕೆಲಸಗಳಿಗೆ ಆದ್ಯತೆ ಸಿಗ್ತಾ ಇದೆ, ಗ್ರಾಮೀಣ ರಸ್ತೆ ಮಾರುಕಟ್ಟೆ ಪರಿಸರ ರಕ್ಷಣೆ ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಇದು ಆದ್ಯತೆಯನ್ನು ನೀಡುತ್ತದೆ. ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಆಗುವಂಥ ಕೆಲಸಗಳು ಸ್ಥಳೀಯ ಜನರೇ ಅದನ್ನು ನಿರ್ಣಯ ಮಾಡೋದ್ರಿಂದ, ಜೊತೆಗೆ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ತಾವೇ ಇತ್ಯರ್ಥ ಮಾಡಿಕೊಳ್ಳುವಂಥ ಒಂದು ಉದ್ದೇಶದಿಂದ ತಾವೇ ನೇರವಾಗಿ ಯೋಜನೆಯಲ್ಲಿ ಭಾಗಿ ಆಗಬಹುದು. ಈಗಾಗಲೇ ಹೇಳಿದಂತೆ ಬಿತ್ತನೆ ಸಮಯ ಆಗಿರ್ಬೋದು, ಕೊಯ್ಲು ಸಮಯ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದಿರುವಂತಹ ಒಂದು ಸಂದರ್ಭದಲ್ಲಿ ಜಿ ರಾಮ್ಜಿ ಯೋಜನೆಯ 60 ದಿನಗಳ ಕಾಲ ಕೆಲಸಗಳನ್ನು ತಡೆಹಿಡಬಹುದು. ದೇಶದಲ್ಲಿ ಬಿತ್ತನೆ ಆಗಿರ್ಬೋದು, ಕೊಯ್ಲಿನ ಸಂದರ್ಭ ರೈತರಿಗೆ ಕೆಲಸಗಾರರಿಗೆ ಕೊರತೆ ಆಗಬಾರದು ಎಂಬುದೇ ಈ ಒಂದು ಯೋಜನೆಯ ಸಕಾರಾತ್ಮಕ ಬೆಳವಣಿಗೆ. ಹಿಂದೆಲ್ಲ ಬಿತ್ತನೆ ಕೊಯ್ಲಿನ ಸಂದರ್ಭದಲ್ಲಿ ನರೇಗಾ ಕೆಲಸಕ್ಕೆ ಕಾರ್ಮಿಕರು ಹೋಗುತ್ತಿದ್ದುದರಿಂದ ಸಣ್ಣ ಪುಟ್ಟ ರೈತರಿಗೆ ಕಾರ್ಮಿಕರೇ ಸಿಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಕೃಷಿ ಕಾರ್ಯಗಳು ಅವಶ್ಯಕತೆ ಇದ್ದಾಗ, ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ನೀಡುವಂತಹ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಕಾರ್ಯಕ್ರಮಗಳನ್ನು ಮುಂದೂಡಬಹುದು. ಒಟ್ಟಿನಲ್ಲಿ ಗಾಂಧೀಜಿಯವರ ಆಶಯಕ್ಕೆ ಪೂರಕವಾಗಿ ಎಂಜಿ ನರೇಗಾ ಯೋಜನೆಯ ಹೆಸರನ್ನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂದು ಬದಲಾವಣೆ ಮಾಡಲಾಗಿದೆ. 2005ರಲ್ಲಿ ಆರಂಭವಾದಂತಹ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರನ್ನು 2009ರಲ್ಲಿ ಸೇರಿಸಿ ಎಂ ನರೇಗಾ ಯೋಜನೆಯನ್ನು ಮಾಡಲಾಯಿತು. ಇತ್ತೀಚಿನ ಬೆಳವಣಿಗೆ ಪ್ರಕಾರ 2025ರಲ್ಲಿ ಅಂತಂದರೆ ಸುಮಾರು 20 ವರ್ಷಗಳ ನಂತರ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ಮಾಡಲಾಗಿದೆ. ಯೋಜನೆಯ ಮುಖ್ಯ ಉದ್ದೇಶ ಇಷ್ಟೇ, ಒಟ್ಟಿನಲ್ಲಿ ಗ್ರಾಮೀಣ ಭಾರತ ಅಭ್ಯುದಯವಾಗಬೇಕು, ಗ್ರಾಮೀಣ ಜನರ ವಲಸೆಯ ಪ್ರವೃತ್ತಿ ಕಡಿಮೆಯಾಗಬೇಕು, ಸ್ಥಳೀಯ ಮಟ್ಟದಲ್ಲಿ ತಮ್ಮ ಸಮಸ್ಯೆಗಳಿಗೆ ತಾವೇ ಪಾಲುಗಾರರಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆದಾಯವನ್ನು ಪಡ್ಕೋಬಹುದು, ಕೆಲಸ ಕಾರ್ಯಗಳಿಲ್ಲದಂತಹ ಗ್ರಾಮೀಣ ಜನರಿಗೆ 125 ದಿನಗಳ ವೇತನದ ಗ್ಯಾರಂಟಿಯನ್ನು ನೀಡುವಂಥದ್ದು, ಜೊತೆಗೆ ಹಣಕಾಸಿನ ವ್ಯವಹಾರವನ್ನು ಪಾರದರ್ಶಕವಾಗಿ ಮಾಡುವಂಥದ್ದು, ಹಾಜರಾತಿಯನ್ನು ಕಡ್ಡಾಯವಾಗಿ ದೃಢೀಕರಣ ಮಾಡುವುದು, ವೇತನದ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ RTGS ಮೂಲಕ ಪಾವತಿ ಮಾಡೋದಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭ್ಯುದಯ ಆಗಬೇಕು, ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆ ಇರಲಿ ಎಂಬಂತಹ ಒಂದು ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ತೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ.

0: ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ವಾರ್ತೆಗಳ ವಿವರ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಗಮನಾರ್ಹ ಸಾಧನೆಗಳು, ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮದ ಮನೋಭಾವ ಹಾಗೂ ಜ್ಞಾನದ ಗಡಿಗಳನ್ನು ವಿಸ್ತರಿಸುವ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಜೆನ್ ಜೆಡ್ ಪೀಳಿಗೆಯ ಎಂಜಿನಿಯರ್ಗಳು, ವಿನ್ಯಾಸಕರು, ಕೋಡರ್ಗಳು ಹಾಗೂ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರವು ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುವ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ಸಂಕಲ್ಪವನ್ನು ದೇಶ ಹೊಂದಿದ್ದು, ಈ ಗುರಿ ಸಾಧಿಸುವಲ್ಲಿ ಬಾಹ್ಯಾಕಾಶ ಕ್ಷೇತ್ರವು ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಗತಿಪರ ದೂರದೃಷ್ಟಿಯ ಬೆಂಬಲದೊಂದಿಗೆ ಭಾರತೀಯ ವಿಜ್ಞಾನಿಗಳು ಸಾಧಿಸಿರುವ ಈ ಯಶಸ್ಸು ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಿದೆ ಎಂದು ಪರಮಾಣು, ಇಂಧನ ಮತ್ತು ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳು ಸರ್ಕಾರದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಅವರು, ತಮ್ಮ ಪ್ರಯತ್ನಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡು ವಿಶ್ವದಾದ್ಯಂತದ ಪ್ರತಿಭೆಗಳನ್ನು ಆಕರ್ಷಿಸುವ ಸಾಮರ್ಥ್ಯವುಳ್ಳ ಸದೃಢ ಬಾಹ್ಯಾಕಾಶ ಕ್ಷೇತ್ರದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವಂತೆ ಕರೆ ನೀಡಿದ್ದಾರೆ. ವಿಶ್ವದ ವಿವಿಧ ಭಾಗಗಳ ಜನರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನ ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಭಾರತವನ್ನು ಆದ್ಯತೆಯ ತಾಣವಾಗಿ ಪರಿಗಣಿಸುವಂತಹ ಅನುಕೂಲಕರ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿಸಬೇಕು ಎಂದು ಪ್ರಧಾನಿ ಹೇಳಿದರು.
1: ದುನಿಯಾ ಭಾರತೀಯ ಸ್ಟಾರ್ಟ್ಅಪ್ ಖೋಜ್ತಿ ಹೋಗಿ ಭೀ ಕೌನ್ ಹೈ ಇಸ್ಮೇ ತೋ ಯೇ ಜಬ್ ಬ್ರೇಕ್ ಥ್ರೂ ಹೋತಾ ಹೈ ತೋ ತುರಂತ ಲೋಗೋ ಕಾ ಧ್ಯಾನ್ ಜಾತಾ ಹೈ ಬಹುತ್ ಲೋಗೋ ಕೋ ಹಮೇ ಜೋಡ್ನಾ ಹೈ ಹಮೇ ಐಸಾ ಏಕ್ ಔರಾ ಖಡಾ ಕರ್ ದೇನಾ ಚಾಹಿಯೇ ಕಿ ಇಸ್ ಫೀಲ್ಡ್ ಮೇ ದುನಿಯಾ ಭರ್ ಕೆ ಲೋಗೋ ಕೋ ಜಿಂದಗಿ ಬನಾನಿ ಹೈ ಹಿಂದುಸ್ತಾನ್ ಜಾಓ ಭಾರತ್ ಕಿ ಕೋಈ ಸ್ಟಾರ್ಟ್ಅಪ್ ಸೇ ಜುಡ್ ಜಾಓ ಭಾರತ್ ಕಿ ಕೋಈ ಸ್ಪೇಸ್ ಏಜೆನ್ಸಿ ಸೇ ಜುಡ್ ಜಾಓ ಮೇ ಪಕ್ಕಾ ಮಾನ್ತಾ ಹೂಂ ಜೀ ಪೂರಾ ಟ್ಯಾಲೆಂಟ್ ಪೂಲ್ ಜೋ ಹೈ ಏಕ್ ಮ್ಯಾಗ್ನೆಟ್ ಕಿ ತರಹ ಆಪ್ಕೆ ಕಾರಣ ಹಮ್ ಖೀಚ್ ಸಕ್ತೆ ಹೈ ಔರ್ ವೋ ಹಮಾರಿ ಏಕ್ ಬಹುತ್ ಬಡಿ ತಾಕತ್ ಬನ್ ಸಕ್ತಾ ಹೈ.
0: ಸಂವಾದದ ವೇಳೆ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದ ಯುನಿಕಾರ್ನ್ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪವನ್ ಕುಮಾರ್ ಚಂದನಾ ಅವರು ಬಾಹ್ಯಾಕಾಶ ಕ್ಷೇತ್ರವನ್ನು ಮುಕ್ತಗೊಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅನ್ನು ನಿಯಮಿತವಾಗಿ ಅಳವಡಿಸಿಕೊಳ್ಳುವಂತೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶಾಖಪಟ್ಟಣದಲ್ಲಿ ಇಂದು ನಡೆದ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೈಕ್ಲಿಂಗ್ ದೈಹಿಕ ಕ್ಷಮತೆ ಹಾಗೂ ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ. ಸೈಕ್ಲಿಂಗ್ ಫಿಟ್ ಇಂಡಿಯಾ ಚಳವಳಿಯ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಡೇ ಆನ್ ಸೈಕಲ್ ಉಪಕ್ರಮವು ಜನರು ಸೈಕ್ಲಿಂಗ್ ಅನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸುವ ಹಾಗೂ ದೈಹಿಕ ಕ್ಷಮತೆಯ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶ ಹೊಂದಿದೆ ಎಂದು ಅವರು ಹೇಳಿದರು. ಅಮೆರಿಕವು ಇರಾನ್ ವಿರುದ್ದ ನಡೆಸುತ್ತಿರುವ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳನ್ನು ಶತ್ರುಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಸರ್ವೋಚ್ಚ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯಿ ಎಚ್ಚರಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರೆಜಾಯಿ, ಇರಾನ್ ಸಂಘರ್ಷವನ್ನು ಉಲ್ಬಣಗೊಳಿಸಲು ಬಯಸುವುದಿಲ್ಲ, ಆದರೆ ನೆರೆ ರಾಷ್ಟಗಳು ಅಮೆರಿಕದ ಆರ್ಥಿಕ ಒತ್ತಡದ ಕ್ರಮಗಳಿಗೆ ಬೆಂಬಲ ನೀಡಿದರೆ ಇರಾನ್ ಪ್ರತಿಕ್ರಿಯಿಸಲಿದೆ ಎಂದು ಹೇಳಿದ್ದಾರೆ. ಪ್ರಾದೇಶಿಕ ರಾಷ್ಟಗಳು ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಕೈಜೋಡಿಸಿದರೆ ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿಯಿಂದ ತೈಲ ರಫ್ತನ್ನು ತಡೆಯುವ ಸಾಧ್ಯತೆಯೂ ಇರಾನ್ಗೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ತಾವು ಘೋಷಿಸಿರುವ ಕ್ರಮಗಳನ್ನು ಆರ್ಥಿಕ ಡಿಡೇ ಅಭಿಯಾನ ಎಂದು ಬಣ್ಣಿಸಿದ ಬೆನ್ನಲ್ಲೇ ರೆಜಾಯ್ ಈ ಹೇಳಿಕೆ ನೀಡಿದ್ದಾರೆ. ಯಾವುದೇ ದೇಶದ ವಿರುದ್ದ ಕೈಗೊಂಡಿರುವ ಅತ್ಯಂತ ತೀವ್ರವಾದ ಆರ್ಥಿಕ ಕಾರ್ಯಾಚರಣೆ ಇದಾಗಿದೆ ಎಂದು ಟ್ರಂಪ್ ಹೇಳಿದ್ದು, ಇರಾನ್ ಅನ್ನು ಪ್ರತ್ಯೇಕಿಸುವ ಪ್ರಯತ್ನಕ್ಕೆ ಅಮೆರಿಕದ ಮಿತ್ರ ರಾಷ್ಟಗಳು ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯೂಹಾತ್ಮಕವಾಗಿ ಮಹತ್ವದ್ದಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಹೊಸ ಅಮೆರಿಕದ ಪ್ರದೇಶ ಎಂದು ಬಿಂಬಿಸುವ ಚಿತ್ರವನ್ನು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ತಿಂಗಳ 18ರಂದು ಕೂಡ ಇದೇ ಚಿತ್ರವನ್ನು ಟ್ರಂಪ್ ಹಂಚಿಕೊಂಡಿದ್ದರು. ಇದಕ್ಕೂ ಮೊದಲು ಜಲಮಾರ್ಗದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಘೋಷಿಸುವ ಸಾಧ್ಯತೆಯ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದರು. ಅಮೆರಿಕ ತನ್ನ ನಿಲುವನ್ನು ಬದಲಿಸದ ಹೊರತು ಮಹತ್ವದ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಮುಚ್ಚಿಯೇ ಇರುತ್ತದೆ ಎಂದು ಇರಾನ್ ಪುನರುಚ್ಚರಿಸಿದೆ. ಅಮೆರಿಕದ ಪ್ರಾದೇಶಿಕ ಹಕ್ಕು ಪ್ರತಿಪಾದನೆಯನ್ನು ತಿರಸ್ಕರಿಸಿರುವ ಇರಾನ್ನ ಸರ್ವೋಚ್ಚ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯಿ ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನ ಪೂಲ್ ಇ ಹಂತದಲ್ಲಿ ಇಂದು ಭಾರತೀಯ ಮಹಿಳಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಉಳಿಯಬೇಕಾದರೆ ಭಾರತ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಬೇಕಾಗಿದೆ. ಪಂದ್ಯ ರಾತ್ರಿ 10:30ಕ್ಕೆ ಆರಂಭವಾಗಲಿದೆ. ಭಾರತದ ಸೆಮಿಫೈನಲ್ ಪ್ರವೇಶವು ಇದಕ್ಕೂ ಮುನ್ನ ನಡೆಯಲಿರುವ ಚೀನಾ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪಂದ್ಯದ ಫಲಿತಾಂಶವನ್ನು ಅವಲಂಬಿಸಿದೆ. ಈ ಪಂದ್ಯದಲ್ಲಿ ಚೀನಾದ ಸೋಲು ಭಾರತಕ್ಕೆ ಅಗತ್ಯವಾಗಿದೆ. ಒಂದು ವೇಳೆ ಚೀನಾ ಗೆದ್ದರೆ ಆಸ್ಟ್ರೇಲಿಯಾ ವಿರುದ್ದ ಭಾರತ ಗೆದ್ದರೂ ಸೆಮಿಫೈನಲ್ ಪ್ರವೇಶದ ಅವಕಾಶ ಕಳೆದುಕೊಳ್ಳಲಿದೆ. ನೆದರ್ಲ್ಯಾಂಡ್ಸ್ ಈಗಾಗಲೇ 6 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ಚೀನಾ 2 ಅಂಕಗಳನ್ನು ಹೊಂದಿದ್ದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಲಾ 1 ಅಂಕ ಹೊಂದಿವೆ. ಹೀಗಾಗಿ ಸೆಮಿಫೈನಲ್ ಪ್ರವೇಶದ ಸ್ಪರ್ಧೆಯಲ್ಲಿರುವ ಉಳಿದ 3 ತಂಡಗಳಿಗೂ ಇಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಕೊಲಂಬೋದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 32 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 110 ರನ್ ಮಾಡಿ ಆಡುತ್ತಿತ್ತು. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಕಣಕ್ಕೆ ಇಳಿದಿದೆ. ಜಪಾನ್ನ ಟೋಕಿಯೋದ ಈಶಾನ್ಯ ಭಾಗದಲ್ಲಿರುವ ಇಬರಾಕಿ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ 5.9 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 37 ಮಂದಿ ಗಾಯಗೊಂಡಿದ್ದಾರೆ. ಭೂಕಂಪದ ಪರಿಣಾಮ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊಳವೆಗಳು ಒಡೆದು ಹೋಗಿದ್ದು ಸಾರಿಗೆ ಸೇವೆಗಳಿಗೂ ವ್ಯತ್ಯಯ ಉಂಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಆರಂಭದಲ್ಲಿ ಕೇಳಿ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಕಾರ್ಯಕ್ರಮದ ಕಡೆಯ ಗೀತೆ ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು ಹಾಗೂ ಸಂಗೀತ ಅಜನೀಶ್ ಲೋಕನಾಥ್ ಬಿ.

0: ಸಾರಿ.
1: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
4: ಮುನಿಗಳನ್ನ ಕೊರೆದು ಬಿಟ್ಟು 20 ಬ್ರಹ್ಮರ ಬಾಳವೆಯನ್ನ ನೋಡಿರ್ತಕ್ಕಂತಹ ನೀವು ಎಲ್ಲರಿಗಿಂತ ಹಿರಿಯರು. ಗುರುತ್ವ ಅನ್ನತಕ್ಕಂಥದ್ದು ನಿಮಗೆ ಒಪ್ಪುತ್ತೆ, ನಿಮಗೆ ಶೋಭಿಸುತ್ತೆ ಅಂತ ಹೇಳಿ ಹೇಳಿದ. ಇಷ್ಟು ದಿವಸ ನೀವು ಬಾಳಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ತುಂಬಾ ಆಶ್ಚರ್ಯ. ಶಿವಶಿವ, ನಮ್ಮ ಅಣ್ಣನ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ. ಅಶ್ವಮೇಧ ಯಾಗಕ್ಕೆ ನೀವು ಬರಬೇಕು, ಒಂದು ಯಾಗವನ್ನ ಯಜ್ಞವನ್ನ ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿ ಹೇಳಿದಾಗ ಪಗದಾಲಭ್ಯರು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಗುರುತ್ವ ಅಂತ ಹೇಳಿ ನೀವು ದೊಡ್ಡವರು, ಲೋಕಕ್ಕೆ ಪೂಜ್ಯರು, ದೊಡ್ಡವರು ಅಂತ ಹೇಳಿ ಹೊಗಳ್ತಾ ಇದೆಯಲ್ಲ, ಇಂತಹ ಒಂದು ಭಾವನೆಯನ್ನು ನನ್ನ ಮೇಲೆ ಹೊರಸಬೇಡ. ಯಾರೂ ಕೂಡ ದೊಡ್ಡವರಲ್ಲ, ಈ ಕೃಷ್ಣನ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಹಿರಿಯರಲ್ಲ ಅಂತ ಹೇಳಿ ಗುರುತ್ವ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಮಾತ್ರ. ಅರ್ಜುನ ಕೇಳು, ಹಿಂದೆ ಈ ಸಮುದ್ರದ ನಡುಗುಡ್ಡೆಯಲ್ಲಿ ಈ ದ್ವೀಪದಲ್ಲಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಆಗ ಒಂದು ಮಹಾಕಲ್ಪ ನಡೀತಾ ಇತ್ತು, ಆ ಮಹಾಕಲ್ಪಕ್ಕೆ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಒಡೆಯ, ಅವನು ಅದನ್ನ ಪಾಲಿಸ್ತಾ ಇದ್ದ. ಅವನು ಕೇಳ್ದ, ನೀನು ಯಾರು, ಯಾತಕ್ಕೋಸ್ಕರ ತಪಸ್ಸನ್ನ ಮಾಡ್ತಾ ಇದ್ದೀಯಾ? ಅದಕ್ಕೆ ನಾನು ಹೇಳಿದೆ, ತೊಲಗು ತೊಲಗು, ಹೊರಟು ಹೋಗ್ಬಿಡಪ್ಪ ನೀನು, ನನಗೆ ನಿನ್ನ ವರ ಬೇಡ ಅಂತ ಹೇಳಿ

ಆಗ ಆ ಬ್ರಹ್ಮನಿಗೆ ಸಿಟ್ಟು ಬಂದ್ಬಿಡ್ತು. ಗರ್ವದಿಂದ, ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನಂತಹ ಚತುರ್ಮುಖ ಬ್ರಹ್ಮನನ್ನ ಎಲ್ಲಿ ತೋರಿಸು ನೋಡೋಣ, ನನಗೆ ನಾಲ್ಕು ಮುಖಗಳಿದೆ, ಅಂತಹ ಚತುರ್ಮುಖ ಬ್ರಹ್ಮನನ್ನ ನೀವು ತೋರಿಸು ಅಂತ ಹೇಳಿ ಗರ್ವದಿಂದ ಹೇಳಿದ ಆ ಬ್ರಹ್ಮ, ಪದ್ಮ ಅನ್ನತಕ್ಕಂತಹ ಬ್ರಹ್ಮ. ಅಷ್ಟು ಅವನು ಹೇಳುವಷ್ಟರಲ್ಲಿ, ಅವನ ಮಾತು ಮುಗಿಯುವಷ್ಟರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಂಟರಗಾಳಿ ಬಂದುಬಿಡ್ತು, ನಮ್ಮನ್ನ ಇಬ್ಬರನ್ನು ಕೂಡ ಎತ್ತಕೊಂಡು ಹೊರಟು ಬಿಡ್ತು. ಆ ಬ್ರಹ್ಮಾಂಡಗಳಲ್ಲಿ ಕೋಟಿ ಕೋಟಿ ಶತಕೋಟಿ ಬ್ರಹ್ಮಾಂಡಗಳು, ಅದೆಲ್ಲವನ್ನು ಕೂಡ ನಮಗೆ ತೋರಿಸ್ಬಿಡ್ತು. ಹಾಗೆ ನಮ್ಮನ್ನ ಕರೆದುಕೊಂಡು ಹೋಗಿ ಮತ್ತೆ ಬೇರೆ ಬೇರೆ 64 ಮುಖದ ಬ್ರಹ್ಮನ ಲೋಕಕ್ಕೆ, ಮತ್ತೆ ಅಲ್ಲಿಂದ 128 ಲೋಕದ ಬ್ರಹ್ಮನ ಲೋಕಕ್ಕೆ, ಹೀಗೆ ನಮ್ಮನ್ನ ಅನೇಕ ಲೋಕಗಳಿಂದ ಲೋಕಗಳಿಗೆ, ಬೇರೆ ಬೇರೆ ದೊಡ್ಡ ಲೋಕಗಳು, ಆ ರೀತಿಯಾಗಿರ್ತಕ್ಕಂತಹ ಲೋಕವನ್ನ ನಮ್ಮನ್ನ ಸುತ್ತಿಸ್ಬಿಟ್ಟು ಹೀಗೆಯೇ ಮುಂದುವರಿತಾ ಇದೆ. ಕೊನೆಗೊಂದು ದಿನ

ಮಗದಾಳ ಭೀಮನುಗಳು ಹೇಳ್ತಾ ಇದ್ದಾರೆ, ಅರ್ಜುನ ಹೀಗೆ ಲೋಕದಿಂದ ಲೋಕಕ್ಕೆ ನಮ್ಮನ್ನ ಸುಂಟರಗಾಳಿ ಒಯ್ದು ನಮ್ಮನ್ನ ಬಳಲಿಸಿ ತೊಳಲಿಸಿ ಸಂಕಟಕ್ಕೆ ಈಡು ಮಾಡಿಬಿಡ್ತು. ಹೀಗೆ ಸಂಕಟವನ್ನು ಪಡ್ತಾ ನಾವು ಅನೇಕ ಲೋಕಗಳನ್ನು ನಾವು ಸಂಚಾರ ಮಾಡಿದ್ವಿ. ಕೊನೆಗೆ ಒಂದು ದಿವಸ ಸಹಸ್ರಮುಖದ ಒಂದು ಬ್ರಹ್ಮನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಯ್ತು ಆ ಸುಂಟರಗಾಳಿ. ಹೋಗಿ ನೋಡ್ತೇವೆ ಸುಂದರವಾಗಿರ್ತಕ್ಕಂತಹ ಲೋಕ. ಸೋ ಕೋಟಿ ಕೋಟಿ ಸೂರ್ಯರ ಒಂದು ತೇಜಸ್ಸು ಅವನಲ್ಲಿ ಕಾಣ್ತಾ ಇದೆ. ಆ ಸೂರ್ಯನಲ್ಲಿ ಸಹಸ್ರ ಮುಖದ ಬ್ರಹ್ಮ ಇದಾನಲ್ಲ, ಅವನ ಮುಖದಲ್ಲಿ ಸಹಸ್ರ ಕೋಟಿ ಸೂರ್ಯರ ತೇಜದಿಂದ ಅವನು ಬೆಳಗ್ತಾ ಇದ್ದಾನೆ. ಅವನನ್ನ ನೋಡಿದ್ವಿ. ಸುತ್ತಲೂ ಕೂಡ ಋಷಿ ಮುನಿಗಳು ಅವನ ಜಪವನ್ನ ಅವನ ತಪಸ್ಸನ್ನ ಮಾಡ್ತಾ ಇದ್ದಾರೆ, ಅವನನ್ನ ಹೊಗಳ್ತಾ ಇದ್ದಾರೆ. ಅವನು ನಮ್ಮನ್ನ ನೋಡ್ದ, ಆ ಸಹಸ್ರ ಮುಖದ ಬ್ರಹ್ಮ ನಮ್ಮನ್ನ ನೋಡಿಬಿಟ್ಟು, ಏನು ಇಷ್ಟೊಂದು ಬಳಲಿಕೆಯಇದೆಯಲ್ಲ, ಇಲ್ಲಿಗೆ ಯಾತಕ್ಕೋಸ್ಕರ ಬಂದಿದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ಜೊತೆಗೆ ನಿಮ್ಮ ಕರುಣದಿಂದ ನೀವಿದ್ರೆ ನಾನು, ನೀವೆಲ್ಲರೂ ಕೂಡ ಇದ್ರೆ ನನ್ನಂತಹ ಆ ಸಹಸ್ರ ಮುಖದ ಬ್ರಹ್ಮ ಇರೋದಕ್ಕೆ ಸಾಧ್ಯ, ನಿಮ್ಮಿಂದಲೇ ನಾನು ಇರತಕ್ಕಂತಹದ್ದು ಅಂತ ಹೇಳಿ, ನಿಮ್ಮ ಕರುಣೆ ಅದು ಅಂತ ಹೇಳಿ ಅವನು ಹೇಳ್ದ. ಅವನು ನಮ್ಮನ್ನ ಆದರವನ್ನ ಮಾಡ್ದ. ಅವನು ಬೇರೆ ಯಾರೂ ಅಲ್ಲ, ಇವತ್ತು ನಿನ್ನೊಡನೆ ಬಂದಿದ್ದಾನಲ್ಲ ಆ ಕೃಷ್ಣ ಪರಮಾತ್ಮನೇ ಆ ಸಹಸ್ರ ಮುಖದ ಬ್ರಹ್ಮ, ಅವನೇ ಕೋಟಿ ಕೋಟಿ ಸೂರ್ಯಗಳ ತೇಜಸ್ಸಿನಿಂದ ಹೊಳಿತಾ ಇದ್ದವನು ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ ಅರ್ಜುನನಿಗೆ.

ಆ ಸಹಸ್ರಮುಖದ ಬ್ರಹ್ಮ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ದೆಸೆಯಿಂದ ನಾನು ಯಾವಾಗಲೂ ಕೂಡ ಸಂತೋಷದಿಂದ ಇರ್ತೇನೆ, ಸುಪ್ರಸನ್ನತೆಯಿಂದ ನಾನು ಇರ್ತೇನೆ ಅಂತ ಹೇಳಿ ಹೇಳ್ತಾ ನಮ್ಮನ್ನು ಆಧರಿಸ್ಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಟ. ಆ ಅಹಂಕಾರಗಳನ್ನು ಬಿಟ್ಟು ಎಲ್ಲರೂ ಕೂಡ ಚತುರ್ಮುಖ ಬ್ರಹ್ಮ ಆಗಲಿ, ಅಷ್ಟಮುಖ ಬ್ರಹ್ಮ, ಷೋಡಶಮುಖ ಬ್ರಹ್ಮ, 64 ಮುಖದ ಬ್ರಹ್ಮ ಎಲ್ಲರೂ ಕೂಡ ನೋಡಿದ್ರು ಆಶ್ಚರ್ಯಪಟ್ಟುಬಿಟ್ರು. ಏನು ಆಶ್ಚರ್ಯ ಇದು, ಸಹಸ್ರ ಮುಖದ ಬ್ರಹ್ಮನಿಗೆ ಸ್ವಲ್ಪವೂ ಕೂಡ ಜಂಭ ಇಲ್ಲ, ಗರ್ವ ಇಲ್ಲ, ದರ್ಪ ಇಲ್ಲ. ಅವರೂ ಕೂಡ ಅದೇ ರೀತಿಯಾಗಿ ದರ್ಪವನ್ನು ಬಿಟ್ಟುಬಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೊರಟು ಹೋದರು. ನಾನು ಕೂಡ ಏನು ಕನಸಿರಬಹುದೇ ಇದು ಅಂತ ಹೇಳಿ ನೋಡ್ತಾ ಇದ್ದೇನೆ. ನಾನು ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಆ ದ್ವೀಪದಲ್ಲಿ ನಾನು ಕೂಡ ಬಂದಿದ್ದೆ. ಆದ್ದರಿಂದ

ಗರ್ವವನ್ನ ಯಾರು ಕೂಡ, ಯಾರು ಜ್ಞಾನಿಗಳಾಗಿದ್ದಾರೆ ಅವರು ಗರ್ವವನ್ನ ಪಡ್ಕೂಡ್ದು. ಸಹಸ್ರಮುಖ ಬ್ರಹ್ಮ ಯಾವ ರೀತಿ ಗರ್ವವನ್ನ ತೋರಿಸ್ಲಿಲ್ವೋ ಹಾಗೆ ಅಂತಹ ಪರಮಾತ್ಮನೇ ಗರ್ವವನ್ನ ತೋರಿಸ್ಲಿಲ್ಲ ನಮ್ಮೊಡನೆ. ಇನ್ನು ಸಾಮಾನ್ಯರಾಗಿರ್ತಕ್ಕಂಥ ಅವರು ಗರ್ವವನ್ನ ತೋರಿಸಬಾರ್ದು.

ಮುನಿಗಳು ಹೇಳಿ ಈ ಕಥೆಯನ್ನು ಹೇಳಿಬಿಟ್ಟು ಎಲ್ಲ ಲೋಕಗಳಿಂದ ಲೋಕಗಳಿಗೆ ನಾವು ಹೋಗಿ ಸಂಚಾರವನ್ನು ಮಾಡಿ ಸಹಸ್ರಮುಖದ ಬ್ರಹ್ಮನನ್ನು ನೋಡದೆ ಅವನು ಗರ್ವವನ್ನು ಪಡಲಿಲ್ಲ ಅಂತ ಹೇಳಿ ಹೇಳ್ತಾ, ಯಾರೂ ಕೂಡ ತಿಳಿದವರು ಯಾರೂ ಕೂಡ ಜ್ಞಾನಿಗಳು ಗರ್ವವನ್ನು ಪಡಬಾರದು. ಅಂದು ಸಹಸ್ರಮುಖದ ಬ್ರಹ್ಮನನ್ನು ನಾನು ನೋಡಿದ್ನಲ್ಲ, ಅವನು ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ. ಇವತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಈ ಕೃಷ್ಣನಾಗಿ ಜಗತ್ತಿನಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ, ಸಮುದ್ರದ ಮಧ್ಯದಲ್ಲಿ ಇವನನ್ನು ನಾನು ಇವತ್ತಿನವರೆಗೆ ತಪಸ್ಸನ್ನು ಮಾಡ್ತಾ ಇದ್ದೆ, ಅವನ ಭಜನೆಯನ್ನು ಮಾಡ್ತಾ ಇದ್ದೆ, ಇಂದಿಗೆ ಸಫಲವಾಯಿತು ನನ್ನ ಜೀವನ, ಇವತ್ತು ಆ ಕೃಷ್ಣನ ದರ್ಶನ ನನಗೆ ಉಂಟಾಯಿತು ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ. ಅರ್ಜುನಾದಿಗಳು ಕೂಡ ಆಶ್ಚರ್ಯದಿಂದ ಆಶ್ಚರ್ಯಚಕಿತರಾಗಿ ಇವನನ್ನು ಹೊಗಳ್ತಾ ಇದ್ದಾರಂತೆ ಭಗದಾಲಭ್ಯರನ್ನ. ಅವರು ಅವರನ್ನ ಗೌರವಿಸಿಬಿಟ್ಟು ಆಧರಿಸಿಬಿಟ್ಟು ಆಗ ಕೃಷ್ಣ ಹೇಳ್ತಾ ಇದ್ದಾನೆ.

ಆಗ ಕೃಷ್ಣ ಮಗಧಲಭ್ಯರನ್ನ ನೋಡ್ಬಿಟ್ಟು ಹೇಳ್ತಾ ಇದ್ದಾನೆ, ಧರ್ಮರಾಜನ ಅಶ್ವಮೇಧಕ್ಕೆ ನೀವು ಬರಬೇಕು, ಅಲ್ಲಿ ನೀವು ಆ ಯಜ್ಞವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಿಗೆ ಆಹ್ವಾನವನ್ನ ಕೊಟ್ಬಿಟ್ಟು ಅವರನ್ನ ಒಪ್ಪಿಸಿದ್ದಾನಂತೆ ಶ್ರೀಕೃಷ್ಣ. ಕುದುರೆಗಳ ಸಹಿತವಾಗಿ ಅವರು ಸಮುದ್ರದ ದಡಕ್ಕೆ ಬಂದಿದ್ದಾರೆ. ಆ ಭಗದಾಲಭ್ಯರ ಮುನಿಗಳನ್ನೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಆ ಭಗದಾಲಭ್ಯ ಮುನಿಗಳನ್ನ ಒಳ್ಳೆಯ ಪಲ್ಲಕ್ಕಿಯಲ್ಲಿ ಉತ್ಸವದ ರೂಪದಲ್ಲಿ ಅವರನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟಿದ್ದಾನೆ ಕೃಷ್ಣ ಮತ್ತೆ ಅರ್ಜುನರು. ಮತ್ತೆ ಆ ಕೃಷ್ಣಾರ್ಜುನರು ಮತ್ತೆ ಮುಂದಿನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ, ಉತ್ಸವದಂತೆ ಕಾಣ್ತಾ ಇದೆ. ಅವರು ಬಂದ್ಬಿಟ್ಟು ಸಿಂಧು ದೇಶವನ್ನ ಪ್ರವೇಶ ಮಾಡಿದ್ದಾರೆ.

ಮಗಧಾರಭ್ಯ ಮುನಿಗಳನ್ನ ಹಸ್ತಿನಾವತಿಗೆ ಕಳಿಸಿಕೊಟ್ಟಿರ್ತಕ್ಕಂತಹ ಕೃಷ್ಣಾರ್ಜುನರು ಬರ್ತಾ ಇದ್ದಾರೆ, ಸಿಂಧು ದೇಶಕ್ಕೆ ಬಂದಿದ್ದಾರೆ. ಇದು ಜಯದ್ರಥನ ದೇಶ. ಇದು ಆ ಜಯದ್ರಥ ಆ ಯುದ್ಧದಲ್ಲಿ ಮಡಿದು ಹೋದ ಮೇಲೆ ಅಲ್ಲಿ ದುಶ್ಚಳೆ

ಹೆಸರಿನತಕ್ಕಂತಹ ಅವಳು, ಈ ಪಾಂಡವರ ತಂಗಿಯಾಗಿದ್ದಾಳೆ ಅವಳು. ಅವಳು ಬಂದುಬಿಟ್ಟು ಈ ಜಯದ್ರಥನ ಪಟ್ಟಣವನ್ನ ಆಳ್ತಾ ಇದ್ದಾಳೆ ತನ್ನ ಮಗನೊಡನೆ. ಆ ಮಗ ಈ ವಿಷಯ ತಿಳಿಯಿತು, ಪಾರ್ಥ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ, ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಹೇಳಿ ಹೆದರ್ಬಿಟ್ಟು ಮೂರ್ಛೆ ಹೋಗ್ಬಿಟ್ಟನಂತೆ ಅವನ ಮಗ. ಆ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ಮಂತ್ರಿಗಳು ಏನ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ತೋಚ್ತಾ ಇಲ್ಲ. ಎಲ್ಲರೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ನಗರದಲ್ಲಿರ್ತಕ್ಕಂತಹ ಎಲ್ಲ ಜನರು ಕೂಡ, ಪುರಜನರು ಎಲ್ಲರೂ ಕೂಡ, ಏನು ಯಾರು ಗತಿ ಇದಕ್ಕೆ? ನಮ್ಮ ರಾಜ ಮೂರ್ಛೆ ಹೋಗಿದ್ದಾನೆ, ಅವನು ಚಿಕ್ಕವನು ಕೂಡ ಆಗಿದ್ದಾನೆ, ಅವನು ದುಶ್ಚಳೆ ಎನ್ನತಕ್ಕಂತಹ ಸ್ತ್ರೀ ರಾಜ್ಯವನ್ನ ಆಳ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇಲ್ಲ. ಜಯದ್ರಥನ ಹೆಂಡತಿಯಾಗಿರ್ತಕ್ಕಂತಹ ದುಶ್ಚಳೆ ಕೂಡ ತುಂಬ ಹೆದರ್ಕೊಂಡ್ಬಿಟ್ಟು ದುಃಖದಿಂದ ಏನು ಮಾಡಲಿ ಅಂತ ಹೇಳಿ ಕೃಷ್ಣಾರ್ಜುನನನ್ನ ನೋಡೋದಕ್ಕೋಸ್ಕರ ಹೊರಟು ಬಂದಿದ್ದಾಳೆ.

ಆ ದುಶ್ಯಳೆ ಬಹಳ ದುಃಖದಿಂದ ಓಡಿ ಬರ್ತಾ ಬರ್ತಾ ಬಂದ್ಬಿಟ್ಟು ಕಾಣ್ತಾ ಇದ್ದಾಳೆ. ಕೃಷ್ಣಾರ್ಜುನರು ರಥದ ಮೇಲೆ ಬರ್ತಾ ಇದ್ದಾರೆ. ಆಗ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ, ಕೃಷ್ಣ ಜಗನ್ನಾಥ ನೀನು ಸಾಮಾನ್ಯನಲ್ಲ, ಚಾಣೂರ ಮುಷ್ಟಿಕ ಎಂತೆಂತಹ ಮಲ್ಲರನ್ನ ಮರ್ದನ ಮಾಡಿರ್ತಕ್ಕಂಥವನು ನೀನು, ನೀನು ಅಂತಹ ನೀನು ಜಗನ್ನಾಥನಾಗಿದ್ದೀಯ, ನಿನ್ನಂತಹ ಪರಮಾತ್ಮನನ್ನು ನಾನು ಮೊರೆ ಹೋಗ್ತಾ ಇದ್ದೇನೆ. ಈ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥವಳು ನಾನು ಹೆಂಗಸು, ನಾನು ಹಿಂದೆ ನನ್ನ ಪತಿಯನ್ನು ಆ ಯುದ್ಧದಲ್ಲಿ ಕಳೆದುಕೊಂಡಿದ್ದೇನೆ, ನನ್ನ ಮಗ ನೀವು ಬಂದಿರತಕ್ಕಂತಹ ವಿಷಯ ತಿಳಿದುಬಿಟ್ಟು ಮೂರ್ಛೆ ಹೋಗ್ಬಿಟ್ಟಿದ್ದಾನೆ, ಅವನನ್ನೂ ಕೂಡ ನೀನು ರಕ್ಷಣೆಯನ್ನು ಮಾಡಬೇಕು, ನನ್ನ ರಾಜ್ಯವನ್ನು ರಕ್ಷಣೆ ಮಾಡಬೇಕು. ಹಿಂದೆ ಜಯದ್ರಥನನ್ನು ನನ್ನ ಗಂಡನನ್ನು ಈ ಅರ್ಜುನ ಕೊಂದಿದ್ದಾನೆ, ಇವನು ನಮ್ಮ ಶತ್ರು ಅಂತೇಳಿ ಅರ್ಜುನ ನನ್ನ ಗಂಡನನ್ನು ಕೊಂದಿದ್ದಾನೆ, ಆದ್ದರಿಂದ ಇವತ್ತು ನನ್ನ ರಾಜ್ಯವನ್ನು ನೀನು ಕಾಪಾಡಬೇಕು. ಇವತ್ತು ನಾವು ಶತ್ರುಗಳೆಲ್ಲ ನಿಮಗೆ, ಅವತ್ತು ನನ್ನ ಗಂಡ ತಪ್ಪನ್ನು ಮಾಡಿದ್ದ, ಶತ್ರು ಆಗಿದ್ದ, ಆದ್ದರಿಂದ ಅರ್ಜುನ ಕೊಂದಿದ್ದಾನೆ, ಇವತ್ತು ನಾವು ನಿಮ್ಮ ಶತ್ರುಗಳಲ್ಲ, ನಮ್ಮನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಳ್ತಾ ಇದ್ದಾಳಂತೆ, ಗೋಳಿ ಇಡ್ತಾ ಇದ್ದಾಳೆ. ಆಗ ಅರ್ಜುನ ರಥದಿಂದ ಇಳಿದು ಬಂದು ತಾನು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಅಕ್ಕ ಆಗಬೇಕು, ಈ ದುಶ್ಯಳೆ ಬಂದುಬಿಟ್ಟು ನಮಸ್ಕಾರವನ್ನು ಮಾಡ್ತಾ

ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಅಮ್ಮ ನಾನು ಯುದ್ಧಕ್ಕೋಸ್ಕರ ನಿನ್ನಲ್ಲಿಗೆ ಬಂದಿಲ್ಲ, ನಿನ್ನನ್ನು ನೋಯಿಸೋದಿಲ್ಲ. ಅಂದು ನಿನ್ನ ಗಂಡ ಜಯದ್ರಥ ನನ್ನ ಶತ್ರುವಿನ ಪಕ್ಷದಲ್ಲಿದ್ದ, ದುರ್ಯೋಧನದ ಪಕ್ಷದಲ್ಲಿದ್ದ, ನಾನು ಯುದ್ಧವನ್ನು ಮಾಡಲೇಬೇಕಾಗಿತ್ತು. ಜೊತೆಗೆ ನನ್ನ ಮಗನನ್ನು ಅವನು ಕೊಂದಿದ್ದ, ನನ್ನ ಶತ್ರುವಾಗಿದ್ದ, ಆದ್ದರಿಂದ ಅವತ್ತು ಯುದ್ಧವನ್ನು ಮಾಡದೆ ಅವನನ್ನು ಕೊಂದೆ. ಆದರೆ ಇಂದು ನೀವು ಯಾರೂ ಕೂಡ ನನಗೆ ಶತ್ರುಗಳಲ್ಲ, ನಿಮಗೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅಂದಿನ ಅನ್ಯಾಯವನ್ನು ಅಂದಿನ ದುಃಖವನ್ನು ನೀನು ಸಹಿಸ್ಕೋ, ಸಮಾಧಾನ ಪಟ್ಕೋ, ನಿನ್ನ ಮಗನನ್ನು ನಾನು ನೋಯಿಸೋದಿಲ್ಲ. ಅನೇಕ ಆನೆ ಕುದುರೆ ರಾಜ್ಯವನ್ನು ನಿನಗೆ ಕೊಟ್ಟುಬಿಟ್ಟು ನಾನು ನಿನ್ನನ್ನು ಆದರ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಜೊತೆಗೆ ನಿನ್ನನ್ನು ಯಜ್ಞಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ತಾವು ಯಜ್ಞಕ್ಕೆ ಬರಬೇಕು, ಅಣ್ಣ ಮಾಡ್ತಾ ಇರತಕ್ಕಂತಹ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ಳಬೇಕು.

ಬೇಕು ಅಂತ ಹೇಳಿ ದುಶ್ಶಳೆಯ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಅರ್ಜುನ. ಅವಳು ಕಂಬನಿಯನ್ನ ತುಂಬಿಕೊಂಡ್ಬಿಟ್ಟು ಕಣ್ಣುಗಳ ನೀರನ್ನು ಹರಿಸ್ತಾ ಆ ಕೃಷ್ಣನ ಪಾದದ ಮೇಲೆ ಬಿದ್ದುಬಿಟ್ಟು ಕೇಳ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ, ಕೃಷ್ಣ ನಾನು ಬರಬಹುದೇ, ನಾನು ವಿಧವೆ ಅಲ್ವೇ, ನಾನು ಯಜ್ಞಕ್ಕೆ ಬರಬಹುದೇ ಅಂತ ಹೇಳಿ ಕೇಳ್ತಾ ಇದ್ದಾಳೆ.

ಈಶ್ವರ ಹೇಳ್ತಾ ಇದ್ದಾಳೆ, ಕೃಷ್ಣ ದೇವ ನೀನು ಎಲ್ಲ ಪ್ರಾಣಿಗಳ ಎಲ್ಲರ ಆತ್ಮದಲ್ಲಿ ನೀನಿದ್ದೀಯ, ನೀನು ಎಲ್ಲರನ್ನು ಕೂಡ ಕಾಪಾಡ್ತಕ್ಕಂಥವನು, ಯಾರು ಶರಣಾಗತರಾಗಿ ಬಂದಿದ್ದಾರೆ ಅವರ ದುಃಖವನ್ನು ನಿವಾರಣೆ ಮಾಡ್ತಕ್ಕಂಥವನು ನೀನು. ಅಂದು ದ್ರೌಪದಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಅಕ್ಷಯಾಂಬರವನ್ನು ನೀಡಿ ನೀನು ಕಾಪಾಡಿದೆ, ನಿನ್ನ ಪರಮಾತ್ಮನ ಒಂದೇ ಲೀಲೆಯನ್ನು ತೋರಿಸಿದೆ. ನನ್ನನ್ನು ಶೋಕದ ಬೆಂಕಿ ಇವತ್ತು ಸುಡ್ತಾ ಇದೆ, ಏನು ಹೇಳಲಿ ನಾನು, ನನ್ನ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳಿ. ನೀನು ನಿನ್ನ ಪ್ರಾರ್ಥನೆಯನ್ನು ಮಾಡಿದ ಕಾಲಕ್ಕೆ ಎಲ್ಲರನ್ನೂ ಕೂಡ ನೀನು ಕಾಪಾಡ್ತೀಯ, ಎಲ್ಲ ಸುಖ ಸಂತೋಷಗಳನ್ನು ಕೂಡ ಎಲ್ಲ ಸುಖವನ್ನು ಸಾಲು ಸಾಲಾಗಿ ಕೊಡ್ತೀಯ ನೀನು, ಕಲ್ಯಾಣಮೂರ್ತಿ ನೀನು ಅಂಥೇಳಿ ನಿನ್ನ ದರ್ಶನದಿಂದ ನಾನು ಕೃತಾರ್ಥೆಯಾದೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ದುಶ್ಯಳೆ.

ಆಗ ದುಶ್ಯಳು ಹೇಳ್ತಾ ಇದ್ದಾಳೆ, ಅಪ್ಪ ಕೃಷ್ಣ, ತಂಗಿ ಆಗಿರೋದ್ರಿಂದ ನನ್ನನ್ನ ಅರ್ಜುನ ಯಜ್ಞಕ್ಕೆ ಬಾ ಅಂತ ಹೇಳಿ ಕರೀತಾ ಇದ್ದಾನೆ, ನಾನು ಬರಬಹುದೇ, ವಿಧವೆ ಇಂತಹ ಯಜ್ಞ ಯಾಗಗಳಲ್ಲಿ ಭಾಗವಹಿಸಬಹುದೇ ಅಂತ ಹೇಳಿ ಹೇಳ್ತಾ, ಜೊತೆಗೆ ಈ ಅರ್ಜುನ ಅನೇಕ ಆನೆ ಕುದುರೆಗಳನ್ನ ಕೊಡ್ತೇನೆ, ರಾಜ್ಯವನ್ನು ಕೊಡ್ತೇನೆ, ನಾನು ಗೆದ್ದಿರ್ತಕ್ಕಂತಹ ರಾಜ್ಯ ಎಲ್ಲವನ್ನೂ ಕೂಡ ದುಶ್ಯಳಿಗೆ ಕೊಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ. ಯಾರು ಇದನ್ನ ಆಳ್ಬೇಕು? ನನ್ನ ಮಗ ಇನ್ನೂ ಕೂಡ ಚಿಕ್ಕವನು, ಅವನು ಈಗ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ, ಅವನ ರಕ್ಷಣೆಯನ್ನು ನೀನು ಮಾಡಬೇಕು ಅಂತ ಹೇಳಿ ದುಶ್ಯಳೆ ನಾನಾಪರಿಯಾಗಿ ಕೃಷ್ಣನನ್ನ ಪ್ರಾರ್ಥಿಸ್ತಾಳೆ. ಹೀಗೆ ಶೋಕದಿಂದ ಕೂಡಿರ್ತಕ್ಕಂತಹ ಆ ದುಶ್ಯಳೆಯನ್ನ ರಕ್ಷಣೆಯನ್ನ ಮಾಡ್ತಾನೆ ಶ್ರೀಕೃಷ್ಣ. ಕೃಪಾ ಸಮುದ್ರನಾಗಿರ್ತಕ್ಕಂತಹ ಕೃಷ್ಣ ಅವಳನ್ನ ಮೇಲೆ ಎತ್ತಿಬಿಟ್ಟು ಸಮಾಧಾನವನ್ನು ಮಾಡಿ ಅರ್ಜುನನನ್ನು ಕೂಡ ಕರೆದುಕೊಂಡ್ಬಿಟ್ಟು ಅವರ ನಗರವನ್ನ ಪ್ರವೇಶ ಮಾಡ್ತಾರೆ ಕೃಷ್ಣಾರ್ಜುನರು.

ಹಂಪಸಾಗರದ ಸುಭಾನ್ ಕೋರಿ ಅವರಿಗಾಗಿ ಅದಲು ಬದಲು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಗೀತೆ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ.

ಅದಲ್ಲೂ ಬದಲುಚಿತದ ಒಂದು ಅಪರೂಪದ ಗೀತೆಯನ್ನು ಕೇಳಿದ್ರಲ್ಲ. ಈಗ ಬೆಂಗಳೂರಿನ ಹೊರಮಾವು ಇಲ್ಲಿನ ಡಿ ಎಸ್ ರಾಜಣ್ಣ ಅವರಿಗಾಗಿ ನಾಗರಹಾವು ಚಿತ್ರದ ಗೀತೆ.

ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ರಾಷ್ಟೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶ ಮಾಡಿದ ಸಾಧನೆಯನ್ನು ಸಂಭ್ರಮದಿಂದ ನೆನಪಿಸಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಸಾಧನೆ ಅಮೋಘವಾಗಿದೆ, ಇದು ದೇಶದ ವೈಜ್ಞಾನಿಕ ಪಾರಮ್ಯತೆ, ನಾವೀನ್ಯತೆಯ ಸ್ಫೂರ್ತಿ ಹಾಗೂ ಜ್ಞಾನ ಮುಂಚೂಣಿಯಲ್ಲಿ ಇರುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದಿದ್ದಾರೆ. ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳು ಹಾಗೂ ಸಂಶೋಧಕರು ಗಗನಯಾನದಂತಹ ಮಹತ್ತರ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಸಮರ್ಪಣಾ ಭಾವದಿಂದ ಶ್ರಮಿಸುತ್ತಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸತತವಾಗಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸುತ್ತಿದೆ, ಖಾಸಗಿ ಕ್ಷೇತ್ರದಲ್ಲಿಯೂ ಭಾರತದ ಪ್ರತಿಭಾವಂತರು ವಿಶ್ವಾದ್ಯಂತ ಅಸ್ಮಿತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ, ಭಾರತದ ಬಾಹ್ಯಾಕಾಶ ಕ್ಷೇತ್ರ ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಐತಿಹಾಸಿಕ ಸಾಧನೆಗಳೊಂದಿಗೆ ರಾಷ್ಟ್ರ ಹೆಮ್ಮೆ ಪಡುವಂತೆ ಶ್ರಮಿಸುತ್ತಿರುವ ಇಸ್ರೋದ ವಿಜ್ಞಾನಿಗಳು ಹಾಗೂ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ ಎಲ್ 1, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಪದ್ಮಶ್ರೀ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನವಾದ

0: ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟು ನಿರ್ಮಾಣ, ಇಗೋ ಕನ್ನಡ ಅಂಕಣ ಹಾಗೂ ನೂರಾರು ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ಈ ಮೇರು ವಿದ್ವಾಂಸರು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಸದಾ ಚಿರಂತನ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಮರಿಸಿದ್ದಾರೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಕರೆದೊಯ್ದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ಗೆ ಹಸ್ತಾಂತರಿಸಲು 30 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಒಳಗೊಂಡ ತಂಡವನ್ನು ನಿಯೋಜಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಅವರು, ಬಂಧಿತರನ್ನು ಬಸ್ ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದ್ದು ಅಲ್ಲಿಂದ ರೈಲಿನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ದಾಗೆ ಕರೆದೊಯ್ಯಲಾಗುತ್ತದೆ. ಮಾಲ್ದಾದಲ್ಲಿ ಅವರನ್ನು ಬಿಎಸ್ಎಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು. ಅವರನ್ನು ಸ್ವೀಕರಿಸುವ ಬಿಎಸ್ಎಫ್ ತಂಡ ನಿಯಮಾನುಸಾರ ಮುಂದಿನ ಕಾನೂನು ಕ್ರಮ ಹಾಗೂ ಗಡಿಪಾರು ಪ್ರಕ್ರಿಯೆ ಕೈಗೊಳ್ಳಲಿದೆ. 21 ಮಂದಿಯನ್ನು ಇದೇ 26ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಕೆಜಿಎಫ್ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಆಸ್ಪತ್ರೆ ಕಟ್ಟಡದಲ್ಲಿ ಗರ್ಭಿಣಿಯರಿಗೆ ಉತ್ತಮ ಹೆರಿಗೆ ಸೇವೆ, ನವಜಾತ ಶಿಶುಗಳ ಆರೈಕೆ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ನಗರದ ಹೆರಿಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅನುದಾನದ 3 ಕೋಟಿ ರೂಪಾಯಿ ಮತ್ತು ಆರೋಗ್ಯ ಇಲಾಖೆ ಅನುದಾನ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಸ್ತುತ ಇರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆಯ ಕೊರತೆಯಿದ್ದು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಗತ್ಯವಾಗಿ ಬೇಕಾದ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ಗರ್ಭಿಣಿಯರು ಹಾಗೂ ಬಾಣಂತಿಯರು ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ನೂತನ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದೆ ಎಂದು ಹೇಳಿದರು. ನೂತನ ಕಟ್ಟಡದಲ್ಲಿ 2 ಆಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿ, 13 ಹಾಸಿಗೆಗಳ ನವಜಾತ ಶಿಶುವಿನ ಆರೈಕೆ ಘಟಕ, 8 ಹಾಸಿಗೆಗಳ ತಾಯಿ ಮತ್ತು ನವಜಾತ ಶಿಶುವಿನ ಆರೈಕೆಯ ಘಟಕ ಹಾಗೂ 19 ಹಾಸಿಗೆಗಳ ವಿಶೇಷ ವಾರ್ಡ್ ನಿರ್ಮಾಣವಾಗಲಿದೆ. ಸಿಟಿ ಸ್ಕ್ಯಾನಿಂಗ್ ಸೌಕರ್ಯ ಒದಗಿಸಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕಿ ರೂಪಕಲಾ ಶಶಿಧರ್ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತಾರಾಜ್ಯ ಜಲವಿವಾದಗಳು ಇತ್ಯರ್ಥವಾಗಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಅವರೊಂದಿಗೆ ಕೊಡಗಿನ ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ತಾಯಿ ಕಾವೇರಿ ಹಾಗೂ ಪಾಡಿ ಶ್ರೀ ಇಗ್ಗುತಪ್ಪ ಪುಣ್ಯಭೂಮಿಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜತೆಗೆ ಕುಡಿಯಲು ನೀರು ಸಿಗಲಿದೆ. ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕಾಡಾನೆ ಹಾವಳಿ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ, ಆದರೂ ಪ್ರವಾಸಿಗರು, ಕಾರ್ಮಿಕರು ಸೇರಿದಂತೆ ಎಲ್ಲರೂ ಎಚ್ಚರ ವಹಿಸಬೇಕಿದೆ ಎಂದರು. ಕೆಲವು ಸಂದರ್ಭದಲ್ಲಿ ಅನಾಹುತ ಘಟನೆಗಳು ಸಂಭವಿಸುತ್ತವೆ, ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರೂ ಮುನ್ನೆಚ್ಚರ ವಹಿಸಬೇಕು ಎಂದು ಸಚಿವ ನರೇಂದ್ರ ಸ್ವಾಮಿ ಮನವಿ ಮಾಡಿದರು. ಬೆಂಗಳೂರಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಸನ್ಮಾನಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ತಿಂಗಳ 29ರಂದು ಕಾರ್ಯಕ್ರಮ ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ನಾಡಿದ್ದು 25 ಕೊನೆಯ ದಿನವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 621 ಅಧಿಕ ಅಂಕ, ದ್ವಿತೀಯ ಪಿಯುಸಿಯಲ್ಲಿ 596 ಅಧಿಕ ಹಾಗೂ ಸಿಬಿಎಸ್ಇ 10 ಹಾಗೂ 12ನೇ ತರಗತಿಗಳಲ್ಲಿ 496 ಅಧಿಕ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಗೌರವಕ್ಕೆ ಅರ್ಹರಾಗಿರುತ್ತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಜೊತೆಗೆ ಸಮಾಜದ ಇತರ ವಿದ್ಯಾರ್ಥಿಗಳನ್ನು ಉತ್ತಮ ಸಾಧನೆಗಾಗಿ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಸಾಮಾಜಿಕ

0: ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹೇಮಾವತಿ ಜಲಾಶಯದಿಂದ ಬುಗುಡನಹಳ್ಳಿ ಕೆರೆಗೆ ಬಿಡಲಾಗುತ್ತಿರುವ ನೀರನ್ನು ಕುಡಿಯುವ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಅವರು ನಿನ್ನೆ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಬರಗಾಲ ಪರಿಸ್ಥಿತಿ ಇರುವುದರಿಂದ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕೋರಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆಯಲು ಅರ್ಹ ಫಲಾನುಭವಿಗಳು ಇಕೆವೈಸಿಯನ್ನು ತಕ್ಷಣ ಪೂರ್ತಿಗೊಳಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಯೋಜನೆಯಡಿ ಇಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಇನ್ನೂ 130,000ಕ್ಕೂ ಹೆಚ್ಚು ರೈತರ ಇಕೆವೈಸಿ ಕಡ್ಡಾಯ ಪ್ರಕ್ರಿಯೆ ಬಾಕಿ ಇದೆ. ನಿಗದಿತ ಅವಧಿಯೊಳಗೆ ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ಮುಂದಿನ ಕಂತಿನ ಹಣ ಖಾತೆಗೆ ಜಮೆಯಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನು ತಡೆಯಲು ಹಾಗೂ ಮೃತಪಟ್ಟವರ ಖಾತೆಗಳಿಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಗದಗ ಅಂಚೆ ವಿಭಾಗೀಯ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಏಕರೂಪದ ವ್ಯವಹಾರ ಸಮಯವನ್ನು ಜಾರಿಗೆ ತರಲಾಗಿದೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ತಿಳಿಸಿದ್ದಾರೆ. ಈ ಹೊಸ ವ್ಯವಸ್ಥೆಯಿಂದ ಸಾರ್ವಜನಿಕರು ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ವಿವಿಧ ಅಂಚೆ ಹಾಗೂ ಹಣಕಾಸು ಸೇವೆಗಳಾದ ಉಳಿತಾಯ, ಬ್ಯಾಂಕ್ ವ್ಯವಹಾರಗಳು, ಸ್ಪೀಡ್ ಪೋಸ್ಟ್, ಪಾರ್ಸೆಲ್ ಸೇರಿದಂತೆ ವಿವಿಧ ಅಂಚೆ ಲೇಖನಗಳ ಬುಕ್ಕಿಂಗ್, ಇ ಪಾವತಿ ಸೇವೆಗಳು, ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿ ಹಾಗೂ ಇತರೆ ಅಂಚೆ ಸೇವೆಗಳನ್ನು ನಿಗದಿತ ಸಮಯದಿಂದಲೇ ಪಡೆಯಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮ.
2: ಇಂದಿನ ಕಾರ್ಮಿಕರಿಗಾಗಿರುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗೋವರ್ಧನ್ ಎಸ್ ಪಿಲಾಲಿ ಅವರು. ಇವರು ಲಾ ಪೀಪಲ್ ಫೌಂಡೇಶನ್ ಫೌಂಡರ್ ಕೂಡ ಹೌದು. ನಮಗೆ ಈ ಕಟ್ಟಡ ಕಾರ್ಮಿಕರಿಗಿರುವಂತಹ ಸೌಲಭ್ಯಗಳ ಕುರಿತಾಗಿ ವಿವರವನ್ನು ಮತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್, ಕಟ್ಟಡ ಕಾರ್ಮಿಕರು ಅಂತಂದರೆ ನಾವು ಕಾರ್ಮಿಕರನ್ನಷ್ಟೇ ನೋಡ್ತೀವಿ.
3: ಎಸ್,
2: ಆದರೆ ಅವರ ಸಂಸಾರ, ಮಕ್ಕಳು, ಅವಲಂಬಿತರು, ಅವರು ಹೇಗೆ ಇರ್ತಾರೆ, ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಊರು ಬಿಟ್ಟು ಊರು ಬಂದಿರ್ತಾರೆ.
3: ನಿಜ ನಿಜ.
2: ಸರ್, ಕಾರ್ಮಿಕರು ಅಂದರೆ ಯಾರು ತಮ್ಮ ಪ್ರಕಾರ?
3: ಸರ್, ಕಾರ್ಮಿಕರು ಅಂತಂದರೆ ಈ ದೇಶದ ಪ್ರಗತಿಗೆ ಬಹುಕಾಲದಿಂದಲೂ ಕೂಡ ನಾನಾ ಕ್ಷೇತ್ರದಲ್ಲಿ ಸಾಕಷ್ಟು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶ್ರಮಿಸ್ತಕ್ಕ ಎಲೆಮರೆ ಕಾಯ್ತರ ಶ್ರಮಿಸುತ್ತಾ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಹೇಳಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಶ್ರಮಿಕರನ್ನ ಗುರುತಿಸಿ ಅವರನ್ನ ಗೌರವಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ May 1 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಅದರಲ್ಲಿ ಬಹುತೇಕ ರಾಷ್ಟ್ರಗಳು ಇದನ್ನ ನಿರ್ಲಕ್ಷಣೆ ಮಾಡ್ತದೆ. ಕೆಲವು ಬಂಡವಾಳಶಾಹಿಗಳು ಇವತ್ತಿಗೂ ಕೂಡ ಅವರನ್ನ ಗುಲಾಮರಂತೆ ಕಾಣ್ತಾ ಇದ್ದಾರೆ. ಇದೊಂದು ದುರಂತ ಅಂತ ಹೇಳ್ಬೋದು. ಸೊ ಆದ್ರಿಂದ ಕಾರ್ಮಿಕನಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಸಾಂದರ್ಭಿಕವಾಗಿ ಅನೇಕ ಕಾನೂನುಗಳನ್ನ ರೂಪಿಸ್ತಾ ಬಂದಿದೆ. ಸೊ ಅದು ಸಾಮಾಜಿಕ ಭದ್ರತೆ ಆಗಿರ್ಬೋದು, ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು, ವೇತನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಮುಂಬಡ್ತಿ ಕೆಲಸದ ಅವಧಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆರೋಗ್ಯ, ಶಿಕ್ಷಣ ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಾನೂನುಗಳಾಗಿರ್ಬೋದು. ಸೊ ಈ ಸಂಬಂಧವಾಗಿ ಕಾರ್ಮಿಕರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಹಾಯಕ್ಕಾಗಿ ಒಂದು ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಭಾರತ ಸರ್ಕಾರ 1953

0: ಈ ಒಂದು ನಿಧಿಯನ್ನ ಏನು ಮಂಡಳಿಯನ್ನು ಸ್ಥಾಪನೆ ಮಾಡಿತು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 1965ರಲ್ಲಿ ಈ ಒಂದು ಅಡಾಪ್ಟ್ ಅನ್ನು ಮಾಡಿಕೊಂಡಿದೆ, ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಹೇಳಿ, ಅವರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ. ಕೆಲವೊಂದು ಈ ನಮ್ಮ ಭಾರತದಲ್ಲಿ ಸುಮಾರು ಒಂದು 16 ರಾಜ್ಯಗಳು ಈ ಒಂದು ಇದನ್ನೇನು ನಿಧಿಯನ್ನ ಮಂಡಳಿಯನ್ನ ರೂಪಿಸಿಕೊಂಡಿದ್ದಾರೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಮಾತಾಡುವಾಗ ಅವರಿಗೆ ಆರ್ಥಿಕ ಸೌಲಭ್ಯಗಳು ಮೊದಲಿಗೆ ಬೇಕು ಅಂತ ನಾವು ಮಾತಾಡ್ತೀವಿ, ಅವರಿಗೆ ಸರಿಯಾದ ವೇತನ ಸಿಗಬೇಕು ಅಂತ, ಮತ್ತೆ ದುಡಿಮೆ ಅವಧಿ ಅದು ಕೂಡ ಎಷ್ಟಿರುತ್ತೋ ಅಷ್ಟಿರಬೇಕು ಅಂತ ಮಾತಾಡ್ತೀವಿ. ಈ ದಿಸೆಯಲ್ಲಿ ಆರ್ಥಿಕವಾಗಿ ಸಬಲರಾದ ನಂತರ ಮಕ್ಕಳ ಸ್ಥಿತಿಗತಿಗಳು ಕ್ಷೇಮಾಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅವಾಗ ಇದನ್ನೆಲ್ಲ ಮಂಡಳಿಗಳ ಮೂಲಕವಾಗಿ ಆ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ರೂಪವಾಗಿ ಏನೇನು ಮಾಡಕ್ ಸಾಧ್ಯ ಅಂತ ಅನ್ನೋದನ್ನ ಮಾಡತ್ತೆ ಅಂತ.
0: ನಿಜ ನಿಜ ನೋಡಿ, ಈಗ ತಾವು ಹೇಳಿದ್ರಿ, ಈಗ ಬರೀ ಕಾರ್ಮಿಕರಿಗಷ್ಟೇ ಅನುಕೂಲಗಳಿದೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಆದ್ರೆ ಅವರ ಮಕ್ಕಳಿಗೂ ಕೂಡ, ಅಂದ್ರೆ ಅವರ ಅವಲಂಬಿತರಿಗೂ ಕೂಡ ಏನು ಸರ್ಕಾರದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳಿದೆ ಅನ್ನುವಂಥದ್ದು ಜನಗಳು ತಿಳ್ಕೋಬೇಕು ಅನ್ನೋದು. ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಯಾವ ಕಾರ್ಮಿಕನು ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಮಾಡಿಸಿರ್ತಾನೆ ಅಂತಹ ಮಕ್ಕಳಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ನಾವು ನೋಡಬಹುದಾಗಿ. ಮೊದಲನೇದಾಗಿ ಶೈಕ್ಷಣಿಕ ಧನ ಸಹಾಯ. ಈ ಕಾರ್ಮಿಕ ಏನು ಫಲಾನುಭವಿ ಅಂತ ಏನಿರ್ತಾನೆ, ಅವನು ಮಾಸಿಕ 35,000 ರೂಪಾಯಿ ಆದಾಯಕ್ಕಿಂತ ಜಾಸ್ತಿ ಇರಬಾರದು. ಇದರಲ್ಲಿ 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ 2,000 ರೂಪಾಯಿ ಕೊಡ್ತಾರೆ ಕಲ್ಯಾಣ ಮಂಡಳಿಯಿಂದ. ಅದೇ ರೀತಿ 4ನೇ ತರಗತಿಯಿಂದ 6ನೇ ತರಗತಿಯವರೆಗೆ 3,000 ರೂಪಾಯಿ ಸಹಾಯಧನವನ್ನು ಕೊಡ್ಲಿಕ್ಕಾಗುತ್ತೆ. ಜೊತೆಗೆ 7ರಿಂದ 8ನೇ ತರಗತಿಯವರೆಗೆ 4,000 ರೂಪಾಯಿ ಕೊಡ್ತಾರೆ. 9ರಿಂದ 10 ಮತ್ತು ಫಸ್ಟ್ PUCಗೆ 6,000 ರೂಪಾಯಿ ಕೊಡ್ತಾರೆ. ಸೊ ಅದೇ ರೀತಿ ಸೆಕೆಂಡ್ PUCಗೆ 8,000 ರೂಪಾಯಿ ಕೊಡ್ತಾರೆ
1: ವಾರ್ಷಿಕವಾಗಿ.
0: ವಾರ್ಷಿಕವಾಗಿ ಸಿಗುತ್ತೆ.
1: ಮತ್ತೆ ಡಿಪ್ಲೊಮಾ ಪದವಿ
0: ಡಿಪ್ಲೊಮಾ ITIಗೆ 7,000 ರೂಪಾಯಿ ಕೊಡ್ತಾರೆ ಕಾಮನ್ ಆಗಿ. ಪದವಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ 10,000 ರೂಪಾಯಿ ಪ್ರತಿ ವರ್ಷಕ್ಕೂ 10,000 ರೂಪಾಯಿ ಕೊಡ್ತಾರೆ. ಹೌದು, ಸ್ನಾತಕೋತ್ತರ ಪದವಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ, ಮತ್ತೆ ಪ್ರತಿ ವರ್ಷ 20,000 ರೂಪಾಯಿನ 20,000 ರೂಪಾಯಿ ಕೊಡ್ತಾರೆ. 2 ವರ್ಷಕ್ಕೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ 20,000 ರೂಪಾಯಿ ನೆಕ್ಸ್ಟ್ ಇಯರ್ ಕೊಡ್ತಾರೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳಿಗೆ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ 25,000 ರೂಪಾಯಿ ಕೊಡ್ತಾರೆ. ಮತ್ತೆ ಪ್ರತಿ ವರ್ಷ 2 ವರ್ಷದಂತೆ 20,000 ರೂಪಾಯಿ ಕೊಡ್ತಾರೆ. ಸೊ ಅದೇ ರೀತಿ ಮೆಡಿಕಲ್ಗೆ ಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ 30,000 ರೂಪಾಯಿ ಕೊಡ್ತಾರೆ ಫಸ್ಟ್, ಆಮೇಲೆ ಪ್ರತಿ ವರ್ಷ 25,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ PhD ಓದ್ತಕ್ಕಂಥ ಮಕ್ಕಳಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ ಗರಿಷ್ಠ 2 ವರ್ಷಗಳು ಮಾತ್ರ ಅವರಿಗೆ ಕೊಡ್ತಾರೆ. ಮತ್ತೆ ಪ್ರಬಂಧ ಏನಾದರೂ ಬರೆಯೋ ಥರ ಇದ್ರೆ ಅವ್ರಿಗೆ 20,000 ರೂಪಾಯಿ ನಾವು ಕೊಡ್ತಾರೆ. ಸೊ ಇದು ಕಾರ್ಮಿಕರ ಮಕ್ಕಳಿಗೆ, ಅವಲಂಬಿತ ಮಕ್ಕಳಿಗೆ
1: ಇರುವಂತಹ ಒಂದು ಶೈಕ್ಷಣಿಕವಾಗಿ ಸಿಗುವಂತಹ ಸೌಲಭ್ಯಗಳು ಅಂತ
0: ಹೇಳಬಹುದು.
1: ಆರ್ಥಿಕವಾಗಿ ಈ ರೀತಿಯಾದಂತಹ ಸೌಲಭ್ಯಗಳಿಂದ ಮಕ್ಕಳು ತಮ್ಮ ಓದನ್ನ ಮುಂದುವರ್ಸಕ್ಕೆ ತುಂಬಾನೇ ಸಹಾಯಕಾರಿ ಆಗತ್ತೆ ಅಂತ ನಾವು ಹೇಳ್ಬೋದು.
0: ನಿಜ ನಿಜ.
1: ವಿಶೇಷವಾಗಿ ತಾವು ಹೇಳಿದ್ ನೋಡಿ ಸರ್, ಈಗ ಎಲ್ಲರೂ ಮಕ್ಕಳು ಕೂಡ PhDನು ಮಾಡ್ತಾರೆ, ಇನ್ನ ಮೆಡಿಕಲ್ ಕೂಡ ಮಾಡ್ತಾರೆ, ಇನ್ನ ಇತ್ಯಾದಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಬರ್ತಾರೆ. ಈಗ ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ ನೋಡಿ, ಕಾರ್ಮಿಕರ ಮಕ್ಕಳು, ತರಕಾರಿ ಮಾರುವ ಮಕ್ಕಳು, ಸಣ್ಣ ಪುಟ್ಟ ಕೆಲಸ ಕೈಗಾರಿಕೆಗಳಲ್ಲಿ ತೊಡಗಿದಿರುವಂತಹ ಮಕ್ಕಳು ಕೂಡ ಸಾಕಷ್ಟು ಗಮನಾರ್ಹವಾದ ಸಾಧನೆ ಮಾಡಿ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ವೈರಲ್ ಆಗಿರೋ ತರ ಇದೆ. ಬಡ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಕೊಟ್ಟರೆ ಖಂಡಿತವಾಗಿ ಅವರು ಮುಂದೆ ಬರ್ತಾರೆ ಅಂತ ಇವೆಲ್ಲ ಸಾಕ್ಷಿ ಅಂತ ಹೇಳ್ಬೋದು. ಅದೇ ಸರ್, ಈಗ ಕ್ಯಾಟಗರಿ ವೈಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಥವಾ ಜನರಲ್ ಕ್ಯಾಟಗರಿ ಅವರು ಹೇಗೆ ಅಂಕಗಳನ್ನು ಪಡೆದಿರಬೇಕಾಗತ್ತೆ? ಈಗ
0: ನೋಡಿ, ಜನರಲ್ ಕ್ಯಾಟಗರಿಗೆ 50% ಅವರು ಅಂಕಗಳನ್ನು ಗಳಿಸಿದ್ರೆ ಅವ್ರಿಗೆ ಈ ಒಂದು ಫೆಸಿಲಿಟಿ ಕೂಡ ಸಿಗುತ್ತೆ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳು ಮಾಡುವಂತ ಸಂದರ್ಭದಲ್ಲಿ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40% ಆಸ್ ಯೂಶುವಲ್ ಇರುತ್ತೆ
1: ಅಲ್ವಾ? ಸೊ ಅದೇ ಈ ಮಾನದಂಡಗಳ ಆಧಾರದ ಮೇಲೆ 35,000 ರೂಪಾಯಿ ಮಾಸಿಕವಾಗಿ ಆದಾಯ ಮೀರಬಾರದು.
0: ಮೀರಬಾರದು ಯಾರಿಗೆ ಅಂದ್ರೆ, ಕಾರ್ಮಿಕ ಯಾರಿದ್ದಾನೆ ನೋಂದಣಿ ಆಗಿರ್ತಕ್ಕಂಥ ಕಾರ್ಮಿಕನಿಗೆ.
1: ಸರಿ, ಅಲ್ಲಿ ಅವರು ಯಾರೇ ಇರಬಹುದು, ಜನರಲ್ ಕ್ಯಾಟಗರಿ ಮಕ್ಕಳಾಗಿರ್ಬೋದು, ಪರಿಶಿಷ್ಟ ಜಾತಿ ಮಕ್ಕಳಾಗಿರ್ಬೋದು, ಇಲ್ಲಿ ಅಂಕಗಳನ್ನು ನಾವು ನಿಗದಿಪಡಿಸುವಾಗ ಜನರಲ್ ಕ್ಯಾಟಗರಿ 50% ಪಡೆದಿರಬೇಕಾಗತ್ತೆ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅವರು 45% ಅಂಕಗಳನ್ನು ಪಡೆದಿರಬೇಕು.
0: ಅದೊಂದು ಕಂಡೀಷನ್.
1: ಹಾ, ಕಂಡೀಷನ್. ಈಗ ಸರ್, ಪ್ರತಿಭಾವಂತ ಮಕ್ಕಳು ಇರ್ತಾರೆ, ಸಾಕಷ್ಟು ಸಾಧನೆ ಮಾಡಿರ್ತಾರೆ, ಆಯಾ ವರ್ಷಗಳಲ್ಲಿ ಅವರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ. ಆ ದಿಶೆಯಲ್ಲಿ ಏನಾದರೂ ಪ್ರೋತ್ಸಾಹನ ಇದೆಯಾ?
0: ಹೌದು ಸರ್, ಈಗ ಏನಾಗುತ್ತೆ ನೋಡಿ, ಇದಷ್ಟೇ ಅಲ್ಲದೆ ಏನು ಈಗೇನು ಅವ್ರಿಗೆ ಪ್ರೋತ್ಸಾಹ ಧನವಾಗಿ ಏನು ಕೊಡ್ತಾ ಇದ್ರು ಓದೋದಕ್ಕೆ, ಅದಲ್ಲದೆ ಈ ಪ್ರತಿಭಾವಂತ ಮಕ್ಕಳಿಗೆ ಕೂಡ ಸರ್ಕಾರದಿಂದ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವ ಸಲುವಾಗಿ ಇನ್ನೂ ಚೆನ್ನಾಗಿ

0: ಓದ್ಲಿ ಅನ್ನುವಂಥ ಅವರಿಗೆ ಒಂದು ಹುಮ್ಮಸ್ಸು ಬರುವ ರೀತಿಯಲ್ಲಿ
1: ಬರಬೇಕು.
0: ಒಂದು ಇದನ್ನ ಪ್ರೋತ್ಸಾಹನವನ್ನು ವಿಶೇಷ ಪ್ರೋತ್ಸಾಹನವನ್ನು ಕೊಡೋದಕ್ಕೆ ಸರ್ಕಾರ ಇದು ಮಾಡ್ತದೆ. ಅದರಂತೆ SSLC ನಲ್ಲಿ 75% ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಕೊಡಲಾಗುತ್ತೆ. PUC ನಲ್ಲಿ 75% ಪಡೆದಂತ ವಿದ್ಯಾರ್ಥಿಗಳಿಗೆ 7,000 ಕೊಡಲಾಗುತ್ತೆ. ಅದೇ ರೀತಿ ಪದವಿಯಲ್ಲಿ ಕೂಡ 75% ತೆಗೆದುಕೊಂಡವರಿಗೆ 10,000 ರೂಪಾಯಿ ಕೊಡಲಾಗುತ್ತೆ. ಸೊ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಂತ 75% ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳನ್ನ ಪ್ರೋತ್ಸಾಹಧನವಾಗಿ ಸರ್ಕಾರ ಕೊಡುತ್ತೆ. ಸೊ ಅದರಿಂದ ನಮ್ಮ ಮಕ್ಕಳು ಕಾರ್ಮಿಕರು ಅಂತಂದ್ರೆ ಇವತ್ತು ದುರ್ಬಲರು ಅಂತ ನಾವು ಸಾಮಾನ್ಯವಾಗಿ ಜನಗಳು ಭಾವಿಸ್ತೀವಿ. ಆದ್ರೆ ಈ ದೇಶವನ್ನ ಕಟ್ಟತಕ್ಕಂತ ಈ ದೇಶದ ಪ್ರಗತಿಗೆ ಅವರು ಬಹುಮುಖ್ಯ ಕೊಡುಗೆ ಅಂತ ಹೇಳ್ಬೋದು, ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ಅಂತಹ ಮಕ್ಕಳಿಗೆ ಸರ್ಕಾರ ಸಾಕಷ್ಟು ಒಂದು ಫೆಸಿಲಿಟಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದೆ. ಬಟ್ ಸಾಕಷ್ಟು ಅವೇರ್ನೆಸ್ ಬೇಕು. ನೋಡಿ, ನೀವು ಆಕಾಶವಾಣಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಜನಸಾಮಾನ್ಯರಿಗೆ ಇದು ಅರ್ಥ ಆಗ್ಬೇಕು, ತಿಳ್ಕೋಬೇಕು. ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತಿದ್ದಾವೆ. ಸೊ ಅವರು ಕೂಡ ಜನಗಳಿಗೆ ಈ ರೀತಿಯ ಒಂದು ಒಳ್ಳೆ ಮಾಹಿತಿಯನ್ನ ಕೂಡ ಕೊಡಬೇಕಾಗುತ್ತೆ. ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು.
1: ಬಡ ಜನರಿಗೆ, ದೀನ ದಲಿತರಿಗೆ ಇರುವಂತಹ ಅನೇಕ ಸೌಲಭ್ಯಗಳ ಕಡೆಗೆ ಸಾಕಷ್ಟು ಜಾಗೃತಿ ಕೂಡ ಮೂಡಬೇಕಾಗಿದೆ ಇದೇ ಸಮಯದಲ್ಲಿ ಕೂಡ. ಅದು ಸರ್ಕಾರಗಳು ಕೂಡ ಸಾಕಷ್ಟು ಸೌಲಭ್ಯಗಳನ್ನ ಅವರು ಘೋಷಣೆ ಮಾಡಿದಾಗೊಮ್ಮೆ ಅದರ ಪ್ರಚಾರ ಮಾಡಿ ಜನಗಳಿಗೆ ತಲುಪುವ ಹಾಗೆ ಕೂಡ ಮಾಡ್ತೀವಿ.
0: ಸಾಕಷ್ಟು ಮಾಧ್ಯಮಗಳಿದೆ, ಸೋಷಿಯಲ್ ಮೀಡಿಯಾಗಳಿದೆ. ಸೊ ಅದನ್ನೆಲ್ಲ
1: ಬಳಸ್ಕೋಬೇಕಾಗತ್ತೆ. ಈಗ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಕಾರ್ಮಿಕರ ಮಕ್ಕಳಿಗೆ 75% ಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ರೀತಿಯಾದ ಪ್ರೋತ್ಸಾಹನವನ್ನು ಕೂಡ ಕೊಡಲಾಗ್ತದೆ ಅಂತ ಹೇಳ್ತಿದ್ರಿ. ಉಳಿದಂತೆ ಬಹುಶಃ ಉಳಿದ ಎಲ್ಲ ಈಗ ಫಸ್ಟ್ ಕ್ಲಾಸ್ ಬಂದಾಗ ಬೇರೆ ಬೇರೆ ಪ್ರೋತ್ಸಾಹನಗಳು ಮಾಮೂಲಿಯಾಗಿ ಅವು ಇದ್ದಂಗೆ ಇರ್ತವೆ,
0: ಸಹಜವಾಗಿರುತ್ತೆ
1: ಅಲ್ವಾ? ಅದು ವಿಶೇಷ ಮಕ್ಕಳಿಗೆ
0: ವಿಶೇಷವಾಗಿ ಕೊಡ್ತೇವೆ. ಅದು ನಮ್ಮ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ.
1: ಯಾಕಂದ್ರೆ ಆ ಒಂದು ಸೌಲಭ್ಯದಿಂದ ನಾವು ವಂಚಿತರಾಗ್ಬಿಡ್ತೀವಿ ಅಂತ ಹೇಳಿ ತಿಳ್ಕೋಬಾರ್ದು. ಅದು ಕೂಡ ಮಾಮೂಲಿಯಾಗಿ ಇದ್ದಂಗೆ ಇರುತ್ತೆ, ಎಲ್ಲರ ಜೊತೆಗೆ ಅದು ಇರುತ್ತೆ. ಈಗ ಸರ್, ಬರೀ ಈಗ ಶೈಕ್ಷಣಿಕವಾಗಿ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳು, ಉದಾಹರಣೆ ವೈದ್ಯಕೀಯ ಸಹಾಯಧನಗಳು, ಅವರಿಗಾಗಿ ಅನೇಕ ಆರೋಗ್ಯದ ಸ್ಕೀಮ್ಗಳು ಇರ್ತವೆ, ಆರೋಗ್ಯ ಕಾರ್ಡ್ಗಳಿರ್ತವೆ ಕಾರ್ಮಿಕ ಮಕ್ಕಳಿಗಾಗಲಿ ಕಾರ್ಮಿಕರಿಗಾಗಲಿ, ಇದ್ರ ಬಗ್ಗೆ ಸರ್?
0: ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ. ಸೊ ಇದರಲ್ಲಿ ಏನು ಫಲಾನುಭವಿಗಳು ಯಾರಿದ್ದಾರೆ ಅಂದ್ರೆ, ಕಾರ್ಮಿಕ ಯಾರು ನೋಂದಣಿ ಆಗಿರ್ತಾನೆ ಕಲ್ಯಾಣ ಮಂಡಳಿಯಲ್ಲಿ, ಅವರ ಅವಲಂಬಿತರಿಗೂ ಕೂಡ ಈ ಒಂದು ವೈದ್ಯಕೀಯ ಧನ ಸಹಾಯ ಅವರಿಗೆ ಸಿಗುತ್ತೆ. ಸೊ ಅವರಿಗೆ ಪ್ರಥಮವಾಗಿ 300 ಸ್ಟಾರ್ಟಿಂಗು 10,000 ರೂಪಾಯಿ ವರೆಗೆ ಅವ್ರಿಗೆ ಏನು ಜನರಲ್ ಚೆಕಪ್ ಅವ್ರಿಗೆ ಸಿಗುವಂತದ್ದು
1: ಸಿಗತ್ತಲ್ಲ. ಅವರಿಗಾಗಿನೇ ಪ್ರತ್ಯೇಕ ಆಸ್ಪತ್ರೆಗಳು ಇರ್ತವೆ,
0: ಇರ್ತದೆ
1: ESI ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಅಂತೂ
0: ಸಹಜವಾಗಿ
1: ಫ್ರೀ ಆಗಿರುತ್ತೆ. ಈಗ ಮತ್ತೆ ಈ ತರ ಸೌಲಭ್ಯಗಳು
0: ಇದ್ರ ಜೊತೆಗೆ ಮತ್ತೆ ಮದುವೆಗೆ ಸಂಬಂಧಪಟ್ಟಂತ ಸಹಾಯಧನ ಅಂದ್ರೆ, ಯಾರು ಫಲಾನುಭವಿ ಇರ್ತಾನೆ ಅವನಾಗ್ಲಿ ಅಥವಾ ಅವರನ್ನ ಅವಲಂಬಿಸಿದ ಅಂದ್ರೆ ಅವರ ಮಕ್ಕಳಾಗ್ಲಿ, ಇಬ್ರು ಮಕ್ಕಳಿಗೆ ತಲಾ 50,000 ರೂಪಾಯಿ ಅವ್ರಿಗೆ ಸಹಾಯ
1: ಮಕ್ಕಳವರೆಗೂ ಇರುತ್ತದ.
0: ಇಬ್ರು ಮಕ್ಕಳಿಗೆ ಮಾತ್ರ ಇದು ಅಂದ್ರೆ, ಇದು ಒಂದ್ ವೇಳೆ ಫಲಾನುಭವಿ ಅವ್ನು ಮದುವೆ ಆಗದೆ ಇದ್ರೆ ಅವನಿಗೂ ಕೂಡ ಇದು ಕೊಡ್ಲಿಕ್ಕೆ ಆಗುತ್ತೆ,
1: ಬರುತ್ತೆ.
0: ಒಂದ್ವೇಳೆ ಮದುವೆ ಆಗಿದ್ರೆ ಅವ್ರಿಗೆ ಮಕ್ಕಳಿಗೆ ಸಹಜವಾಗಿ ಇಬ್ರು ಮಕ್ಕಳಿಗೆ ಅದು
1: ಸಿಗುತ್ತೆ.
0: ಅದೇ ರೀತಿಯಾಗಿ ಸಾರಿಗೆ ಸೌಲಭ್ಯ ಕೂಡ ಅಂದ್ರೆ, ರಾಜ್ಯಾದ್ಯಂತ ಯಾವುದೇ ರಾಜ್ಯದಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತ ಒಂದು ಕಾರ್ಮಿಕರ ಮಕ್ಕಳಿಗೆ, ಇಬ್ರು ಮಕ್ಕಳಿಗೆ KSRTC ಬಸ್ಸು ಫ್ರೀ ಸೌಲಭ್ಯ ಕೂಡ
1: ಇದೆಯಲ್ಲ,
0: ಇರುತ್ತೆ. ಸೊ ಅದು ಕೂಡ ಇದೆ. ಮತ್ತೆ ಶಿಶು ಆರೈಕೆ ಅಂದ್ರೆ ಈ ಮಗು ಹುಟ್ಟಿದಾಗಿನಿಂದ ಸುಮಾರು 3 ವರ್ಷದವರೆಗೆ ಮಗುವಿನ ಪೌಷ್ಟಿಕತೆ ಮತ್ತು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ 6,000 ರೂಪಾಯಿನ ಕೊಡಲಾಗುತ್ತೆ. ಅಂದ್ರೆ ಹುಟ್ಟಿನಿಂದ 3 ವರ್ಷ ಮಗುವಿಗೆ, ವಯಸ್ಸಿನವರಿಗೆ ಸುಮಾರು 6,000 ರೂಪಾಯಿ
1: ಶಿಶು ಆರೈಕೆ ಅಂತ ಸಿಗುತ್ತೆ.
0: ಸಿಗುತ್ತೆ ಅಂದ್ರೆ ಮಕ್ಕಳು ಪೌಷ್ಟಿಕವಾಗಿ ಬೆಳಿಬೇಕು
1: ಅಂತ,
0: ಅವ್ರಿಗೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಕೊಟ್ಟು ಅವ್ರನ್ನ ಸಾಕ್ಬೇಕು ಅನ್ನೋ ದೃಷ್ಟಿಗೋಸ್ಕರ.
1: ಯಾಕಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರ್ತಾರೆ,
0: ವಲಸೆ ಹೋಗ್ತಾರೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ
1: ಸಿಕ್ಕಿರಂಗಿಲ್ಲ,
0: ಆಹಾರ ಸಿಗೋದಿಲ್ಲ. ಮತ್ತೊಂದು ಏನು ಅಂತಂದ್ರೆ, ಈ ಕಾರ್ಮಿಕ ಯಾರಿದ್ದಾನೆ ಆ ವ್ಯಕ್ತಿ ಏನಾದ್ರೂ ತೀರ್ಕೊಂಡ್ರೆ, ಅಂದ್ರೆ ನೋಂದಣಿ ಆಗಿರ್ತಕ್ಕಂತ ಕಾರ್ಮಿಕ ತೀರ್ಕೊಂಡಿದ್ರೆ ಅಥವಾ ಏನಾದ್ರೂ ಆ ಅಪಘಾತ ಆದಂತ ಸಂದರ್ಭದಲ್ಲಿ ಏನಾದ್ರೂ ಆಘಾತಗಳಾದಾಗ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾದಂತ ಸಂದರ್ಭದಲ್ಲಿ, ಸೊ ಅವನ ಗರಿಷ್ಠ 2 ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸುಮಾರು ವಾರ್ಷಿಕವಾಗಿ 10,000 ರೂಪಾಯಿ ಧನ ಸಹಾಯನ ಕೊಡ್ಲಾಗ
1: ಸಿಗತ್ತೆ.
0: ಸೊ ಇದ್ಯಾಕೆ ಅಂತಂದ್ರೆ, ಈಗ ಒಬ್ಬ ಕಾರ್ಮಿಕ ನೋಂದಣಿ ಆಗಿ ಅವನು ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಸೊ ಅಂತ ಸಂದರ್ಭದಲ್ಲಿ ಆಘಾತವಾಗಿ ಏನಾದ್ರು ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡೋಗಿರ್ಬೋದು, ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಅವನನ್ನ ಅವಲಂಬಿಸಿರ್ತಕ್ಕಂಥ ಮಕ್ಕಳು ಅವ್ರಿಗೆ ಓದಿಸೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ.

0: ಆಗುತ್ತೆ,
1: ಯಾರ ಮೇಲೆ ಡಿಪೆಂಡ್ ಆಗಬೇಕು ಈ ಸಮಾಜದಲ್ಲಿ ಅನ್ನುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ಈ ಒಂದು ಸಹಾಯವನ್ನು ಕೂಡ ಮಾಡಲಿಕ್ಕೆ
0: ಅನೇಕ ಸೌಲಭ್ಯಗಳನ್ನು ತಾವು ತುಂಬ ವಿವರವಾಗಿ ತಿಳಿಸ್ತಾ ಇದ್ದೀರಾ. ಈಗ ಸರ್, ಈ ಎಲ್ಲ ಸೌಲಭ್ಯಗಳನ್ನು ಪಡಿಬೇಕಂದಾಗ ಈ ಆದಾಯದ ಕೆಲವು ಮಿತಿ ಆ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಯಾವುದೋ ಒಂದು ಕಾರ್ಮಿಕ ಕಲ್ಯಾಣ ನಿಧಿ ಇದರ ಪ್ರಯೋಜನ ಪಡಿಬೇಕಂದ್ರೆ ಕಾರ್ಮಿಕರು ಏನೇನು ಅನುಸರಿಸಬೇಕಾಗತ್ತೆ
1: ಸರ್? ಈಗ ನೋಡಿ, ಮಕ್ಕಳು ಅವರಲ್ಲಿ ನೋಂದಣಿ ಆಗಿರಲ್ಲ, ಅಂದ್ರೆ ಅವರ ತಂದೆ ಯಾರು ಕಾರ್ಮಿಕ ಇದ್ದಾನೆ ಆ ಫಲಾನುಭವಿ ಮಾತ್ರ ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಆಗಿರ್ಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹಣ ಎಲ್ಲಿ ಬರ್ತದೆ ಅನ್ನೋದು ವಿಚಾರ, ಸರ್ಕಾರ ಇಲ್ಲಿಂದ ಕ್ರೋಢೀಕರಿಸೋದು ಇವರಿಗೆಲ್ಲ ಕೊಡ್ಲಿಕ್ಕೆ ಅನ್ನೋದು ವಿಚಾರ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ 1965ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು. ಸೊ ಈ ಮಂಡಳಿಯ ಕೆಲಸ ಏನು ಅಂತಂದ್ರೆ, ಯಾರು 10 ಲಕ್ಷದ ಮೇಲ್ಪಟ್ಟು ಕಾಮಗಾರಿಯನ್ನು ಮಾಡಿರ್ತಾರೆ, ಅದು ವೈಯಕ್ತಿಕವಾಗಿ ಒಂದು ಯಾರಾದ್ರೂ ಒಬ್ಬ ಮನೆ ಕಟ್ಟಿರ್ಬೋದು ಅಥವಾ ರಸ್ತೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವುದೇ ಒಂದು ಕಾಮಗಾರಿ ಅಥವಾ ಆದಾಯದ ಮೊತ್ತ ಏನಿರ್ತದೆ ಆ ಕಾಮಗಾರಿಯ ವೆಚ್ಚದಲ್ಲಿ 1% ಅಮೌಂಟ್ ಸೆಸ್ಸನ್ನ ಕಲೆಕ್ಟ್ ಮಾಡಬೇಕು ಯಾರು ಕಾರ್ಮಿಕರ ಕಲ್ಯಾಣ ಮಂಡಳಿ. ಕಲೆಕ್ಟ್ ಮಾಡಿ ಇವರ ಒಂದು ಕಲ್ಯಾಣಕ್ಕೋಸ್ಕರ ಅದನ್ನ ಕ್ರೋಢೀಕರಿಸಿರ್ತಾರೆ. ಸೊ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನು ಕೂಡ ಎಲ್ಲ ಸೇರಿಸಿ ಇವರು ಹೆಚ್ಚಿಗೆ ಮಾಡ್ತಾ ಈ ತರದ ಒಂದು ಸ್ಕೀಮ್ಗಳನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇತ್ತೀಚೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕಾರ್ಮಿಕ ಸಚಿವರು ಸುಮಾರು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಈ ಒಂದು ಕಾರ್ಮಿಕರ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿಗಾಗಿ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಮೊನ್ನೆ ಸರ್ಕಾರವು ಕೂಡ ಅನುಮೋದನೆ ನೀಡಲಾಗಿದೆ ಮಕ್ಕಳಿಗೋಸ್ಕರ, ಯಾಕಂದ್ರೆ ವಲಸೆ ಹೋಗಿರ್ತಾರೆ ಎಷ್ಟೋ ಜನ ಬೇರೆ ಬೇರೆ ಕಡೆಗೆ. ಸೊ ಅವರೆಲ್ಲ ಅಸಂಘಟಿತ ಕಾರ್ಮಿಕರು. ಸೊ ಅವರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ಅವರು ದಾಖಲಾಗಿ ನೋಂದಣಿ ಆಗಿರ್ತಾರೆ. ಅಂತ ಮಕ್ಕಳು ಅಲ್ಲಿ ಇರೋದಿಕ್ಕೆ ಒಂದು ಒಳ್ಳೆಯ ಜಾಗ ಇರೋದಿಲ್ಲ, ವಾಸ ಮಾಡೋದಿಕ್ಕೆ ಅವರಿಗೆ ಓದೋದಿಕ್ಕೆ ಯಾವುದೇ ರೀತಿಯಾಗಿ ಫೆಸಿಲಿಟಿಗಳಿರೋದಿಲ್ಲ. ಸೊ ಇಂಥ ಒಂದು ವಿಚಾರಕ್ಕೋಸ್ಕರ ಅವರನ್ನು ಉತ್ತೇಜನಗೊಳಿಸೋದಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಅವರ ಒಂದು ರಕ್ಷಣೆಗೆ ಆ ಸಾಮಾಜಿಕ ಭದ್ರತೆಗೋಸ್ಕರ ವಸತಿ ನಿಲಯಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ.
0: ಆಲ್ರೆಡಿ ಸುಮಾರು ವಸತಿ ನಿಲಯಗಳು ಇವೆ, ಎಲ್ಲರ ಜೊತೆಗೆ ಇರ್ಬೋದು ನಿಜ, ಆದರೆ ಪ್ರತ್ಯೇಕವಾಗಿ ಇವರಿಗೆ ಈ ರೀತಿ ವಸತಿ ನಿಲಯಗಳನ್ನು ಮಾಡೋದ್ರಿಂದ
1: ಹೌದು
0: ಇನ್ನೂ ಸಾಕಷ್ಟು ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಹಾಯಕಾರಿಯಾಗುತ್ತೆ.
1: ಸೊ ಈಗ ಈ ಕಾರ್ಮಿಕರ ಕಲ್ಯಾಣ ಮಂಡಳಿ ಅನ್ನೋ ವಿಚಾರದಲ್ಲಿ ಈ ನಿಧಿಯ ಪ್ರಯೋಜನ ಪಡಿಬೇಕು ಅಂದ್ರೆ ಕಾರ್ಮಿಕ ಮೊದಲನೇದಾಗಿ ಕಡ್ಡಾಯವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನಲ್ಲಿ ನಿಗದಿತ ನಮೂನೆಯ ಅರ್ಜಿಯನ್ನು ಪಡೆದು ನೋಂದಾಯಿಸಬೇಕು. ಪ್ರಥಮವಾಗಿ ಈ ಮಕ್ಕಳು ಆಗಲಿ ಅಥವಾ ಕಾರ್ಮಿಕ ಆಗಲಿ ಈ ರೀತಿಯ ಏನು ಸೌಲಭ್ಯ ಪಡಿಬೇಕು ಅಂದ್ರೆ ಪ್ರಥಮವಾಗಿ ಆ ಮಂಡಳಿನಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಬೇಕಾಗುತ್ತೆ. ಸೊ ಅರ್ಜಿಯ ಜೊತೆಗೆ ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಸೊ ಅದು ಯಾರಾದ್ರೂ ಮಾಲೀಕರು ಆಗಿರ್ಬೋದು ಅಥವಾ ಗುತ್ತಿಗೆದಾರರಾಗಿರ್ಬೋದು. ಸೊ ಅವರಲ್ಲಿ ಕೆಲಸ ಮಾಡಿದ ಬಗ್ಗೆ ಅವರು ಏನು ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರ
0: ನಮ್ಮ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಬೇಕಾಗತ್ತೆ. ಮಾಲೀಕರ ಹೇಳಿ, ಕಟ್ಟಡ ಕಾರ್ಮಿಕ ಗುತ್ತಿಗೆದಾರರಾದ್ರೆ ಹೇಳಿ.
1: ಹೌದು, ಅದು ಫಾರ್ಮ್ ನಂಬರ್ VA ಅಂತ ಬರ್ತದೆ. ಮತ್ತೆ ಕೆಲಸ ಮಾಡ್ತಿರುವ ಬಗ್ಗೆ ನೋಂದಾಯಿತ ಕಾರ್ಮಿಕರ ಸಂಬಂಧಪಟ್ಟಂಗೆ ಫಾರ್ಮ್ ನಂಬರ್ VB ಅಂತ ಬರ್ತದೆ. ಕೆಲಸ ಮಾಡ್ತಿರ್ತಕ್ಕಂಥ ಬಗ್ಗೆ ಕಾರ್ಮಿಕರ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಂತ ಆ ಒಂದು ಫಾರ್ಮ್ C ಅಂತ ಬರುತ್ತೆ. ಕೆಲಸ ಮಾಡಿರುವ ಬಗ್ಗೆ PDO ಅಥವಾ ಕಾರ್ಯದರ್ಶಿ ನೀಡ್ತಕ್ಕಂಥ ಫಾರ್ಮ್ D ಅಂತ ಬರ್ತದೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಅವರು ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಈ ಆ ಸ್ವಯಂ ದೃಢೀಕೃತವಾಗಿರ್ತಕ್ಕಂಥ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಕಾರ್ಡ್ ಅನ್ನು ಕೂಡ ಕೊಡಬೇಕು. ಮತ್ತೆ ರೇಷನ್ ಕಾರ್ಡ್ ಕೊಡಬೇಕು, ಅದೇನು ಮ್ಯಾಂಡೇಟರಿ ಏನಲ್ಲ. ಜೊತೆಗೆ ವಯಸ್ಸಿನ ದೃಢೀಕರಣ ಪತ್ರದ ಬಗ್ಗೆ ಯಾವ್ದಾದ್ರು ಒಂದು ಸರ್ಕಾರಿ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಯಾವ್ದಾದ್ರು. ಮತ್ತೆ ಇದಕ್ಕೇನು ಅರ್ಜಿ ಶುಲ್ಕ ಏನು ಇಲ್ಲ ಇದಕ್ಕೆ. ಜೊತೆಗೆ ಕಾರ್ಡ್ ಅನ್ನ ಏನು ಅವರು ನೋಂದಾವಣಿಗೆ ಕೊಟ್ಟದ ನಂತರ ಸುಮಾರು 45 ದಿನದಲ್ಲಿ ಈ ಒಂದು ಲೇಬರ್ ಕಾರ್ಡ್ ಇವರಿಗೆ ಇಶ್ಯೂ ಮಾಡ್ತಾರೆ ಕಾರ್ಮಿಕರ ಕಲ್ಯಾಣ ಮಂಡಳಿನವರು. ಸೊ ನೋಂದಣಿಯನ್ನ ಮುಂದುವರಿಸಬೇಕು ಅಂತಂದ್ರೆ ಉದ್ಯೋಗದ ಪ್ರಮಾಣ ಪತ್ರದ ಜೊತೆಗೆ ವರ್ಷದಲ್ಲಿ 90 ದಿನಗಳಿಂದ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಸಾಕ್ಷಿಯಾಗಿ ನಿಯೋಜಕರಿಂದ ಪಡೆದಿರ್ತಕ್ಕಂಥ ಒಂದು ವೇತನದ ಚೀಟಿಯನ್ನ ಅಥವಾ ಹಾಜರಾತಿ ಪ್ರತಿಯನ್ನ ಲಗತ್ತಿಸಬೇಕು, ಅಂದ್ರೆ ರಿನ್ಯೂವಲ್ ಮಾಡಬೇಕು.
0: ಜಾಬ್ ಕಾರ್ಡ್ ಅಂತ ಹೇಳ್ತಾರೆ,
1: ಏನಾಗುತ್ತೆ ಸುಮ್ಮನೆ ಜಾಬ್ ಕಾರ್ಡ್ ಅಂತಾರೆ, ಮನೇಲಿ ಇಟ್ಕೊಂಡ್ಬಿಡ್ತಾರೆ, ಫೆಸಿಲಿಟಿಗಳೆಲ್ಲ ತಗೋತಾರೆ. ಸೊ ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಇವ್ರು ಕೆಲಸ ಮಾಡ್ತಿದಾರೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ವರ್ಷಕ್ಕೆ 90 ದಿನಗಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಒಂದು ವೇತನ ಚೀಟಿಯನ್ನು ಕೂಡ ಲಗತ್ತಿಸಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿದ ಕಾರ್ಮಿಕ ಈ ಒಂದು ನಿಧಿಯ ಪ್ರಯೋಜನವನ್ನು

0: ಇದಕ್ಕೆ ಅವಕಾಶ ಆಗುತ್ತೆ.
1: ಬಹಳ ಸಂತೋಷ. ಅನೇಕ ಸೌಲಭ್ಯಗಳು ಇವೆ, ಅದರ ಜೊತೆ ಜೊತೆಗೆ ಕಾರ್ಮಿಕ ಮಕ್ಕಳಿಗೆ ಇನ್ನೂ ಸ್ವಲ್ಪ ವಿಶೇಷವಾದಂಥ ಕೆಲವು ಸೌಲಭ್ಯಗಳನ್ನು ತಾವು ಪರಿಚಯ ಮಾಡಿಕೊಟ್ಟಿದ್ದೀರಿ.
0: ಹೌದು,
1: ಈ ಸೌಲಭ್ಯಗಳು ಅಷ್ಟೇ ಅಂತೇಳಿ ಅನ್ಕೋಬಾರ್ದು. ಇದರ ಜೊತೆಗೆ ಹಾಸ್ಟೆಲಲ್ಲಿದ್ದಾಗ ಉಚಿತ ಊಟ ಇರ್ತದೆ, ಬಟ್ಟೆ ಇರುತ್ತೆ, ಪುಸ್ತಕ ಇರುತ್ತೆ, ಉಳಿದಂತ ಏನೇನು ಬೇಕು ಅಂತ ಎಲ್ಲವೂ ಕೂಡ ಸಿಗ್ತಿರ್ತದೆ. ಮತ್ತೆ ಪ್ರವಾಸಕ್ಕಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ಮತ್ತೆ ಓದುವಾಗ ಪುಸ್ತಕಗಳನ್ನು ತಗೋಬೇಕು, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಾಗೂ ಕೂಡ ಎಲ್ಲರ ಜೊತೆಗೆ ಎಲ್ಲಾ ಸೌಲಭ್ಯಗಳು ಇದ್ದಂಗೆ ಇವರಿಗೂ ಕೂಡ ಪ್ರತ್ಯೇಕವಾಗಿ ಇನ್ನು ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇವೆ. ಅಷ್ಟೇ, ನಾವು ಸೌಲಭ್ಯಗಳು ಇದ್ದೇ ಇರ್ತವೆ ಅಂತ ನಂಬಿಕೆಯಿಂದ ನಾವು ಮುಂದೆ ಹೆಜ್ಜೆ ಇಡಬೇಕು. ಎಲ್ಲಿದೆ ಅಂತ ಅನ್ನೋದನ್ನ ಕೇಳಬೇಕು, ಕಾರ್ಮಿಕ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ಹೋಗಿ ನಾವು ಕೇಳಬೇಕಾಗತ್ತೆ. ಕೆಲವು ಸಲ ಮಾಹಿತಿ ಬೇಕಂದಾಗ ಅಥವಾ ಸಂಬಂಧಪಡುವಂತಹ ಸೌಲಭ್ಯಗಳನ್ನು
0: ನೀಡುವಂತಹ
1: ಅವರು ಕೂಡ ಅಲ್ಲಿ ಕೂಡ ಹೇಳ್ತಾರೆ ಅಲ್ವಾ.
0: ಹೌದು,
1: ಚಟುವಟಿಕೆಗಳಲ್ಲಿ ತೊಡಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಆರಂಭದಲ್ಲಿ ಹೇಳಿದಂಗೆ ಈ ದೇಶದ ಅಭಿವೃದ್ಧಿಗಾಗಿ ಅವರು ಕೂಡ ಸಾಕಷ್ಟು ತಮ್ಮ ದೇಣಿಗೆಯನ್ನು ಕೊಟ್ಟಿರ್ತಾರೆ, ತಾ ಸಾಕಷ್ಟು ಕೆಲಸ ಮಾಡಿರ್ತಾರೆ, ಈ ದೇಶವನ್ನು ಕಟ್ಟಿರ್ತಾರೆ. ಅಂತ ಕಾರ್ಮಿಕರ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬಯಸೋಣ. ತಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇದೀಗ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಇದುವರೆಗೂ ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯಗಳು ಈ ಕುರಿತು ವಕೀಲರಾದ ಗೋವರ್ಧನ್ ಪಿಲಾಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಕೇಳಿ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ಮತ್ತು ಸಾಹಿತ್ಯ KK ಕಲ್ಯಾಣ್ ಅವರದು.

ಈಗ ಕೇಳಿ ಈ ಬಂಧನ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಗಾಯಕಿ ಬಾಂಬೆ ಜಯಶ್ರೀ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ದೇವದುರ್ಗ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮದ ವೈವಿಧ್ಯವನ್ನು ಮೊದಲಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಗೀತೆಯನ್ನು ದೀಪಾ ಬಿ, ಮಂಜುಳಾ, ಹೇಮಲತಾ ಸಂಗಡಿಗರಿಂದ.

0: ಭಾಷಣ ಕಾರ್ಯಕ್ರಮ ಹನುಮಂತ ಅವರಿಂದ ವಿಷಯ ವಿಜ್ಞಾನದ ಪ್ರಯೋಗ ಮತ್ತು ದುಷ್ಪರಿಣಾಮಗಳು.
1: ವಿಜ್ಞಾನವು ಬಹಳ ವಿಸ್ತಾರವಾದಂಥ ಒಂದು ವಿಶೇಷವಾದಂಥ ವಸ್ತು ವಿಷಯವಾಗಿದ್ದು, ಇಂದು ಅತ್ಯಮೂಲ್ಯವಾಗಿ ಅದನ್ನು ಬಳಕೆ ಮಾಡುವುದರ ಮೂಲಕವಾಗಿ ನಾವೆಲ್ಲರೂ ವಿಜ್ಞಾನವನ್ನು, ವಿಜ್ಞಾನದ ಆ ಸ್ಥಿತಿಯನ್ನು ಬೆನ್ನತ್ತಿ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳನ್ನು ನಾವು ಅನುಭವಿಸಬೇಕಾದಂಥ ಪ್ರಕ್ರಿಯೆ ನಡೀತಾ ಇದೆ. ವಿಜ್ಞಾನದಿಂದ ಆದಂಥ ಹಲವಾರು ರೀತಿಯ ದುಷ್ಪರಿಣಾಮಗಳನ್ನು ಕಂಡುಕೊಂಡಾಗ ಅದರ ಉಪಯೋಗಗಳಿಗಿಂತ ದುಷ್ಪರಿಣಾಮಗಳೇ ಭಾಳ ಹೆಚ್ಚಾಗಿ ಕಾಣಿಸ್ತಾ ಇರುವುದನ್ನು ನಾವೆಲ್ಲರೂ ಗಮನಿಸಬೇಕಾದಂಥ ವಿಷಯವಾಗಿದೆ. ವಿಶೇಷವಾಗಿ ವಿಜ್ಞಾನದಿಂದ ನಮಗಾದಂಥ ಉಪಯೋಗಗಳನ್ನು ಕುರಿತು ನಾವು ಅಧ್ಯಯನ ಮಾಡುವುದಕ್ಕಿಂತ ಅದರಿಂದ ಆಗಿರತಕ್ಕಂಥ ಹಲವಾರು ನ್ಯೂನತೆಗಳನ್ನು, ದುಷ್ಪರಿಣಾಮಗಳನ್ನು ಕುರಿತು ತಿಳಿದುಕೊಳ್ಳುವುದು ಭಾಳ ಮುಖ್ಯವಾದಂಥ ವಿಷಯವಾಗಿದೆ. ವಿಶೇಷವಾಗಿ ವಿಜ್ಞಾನದಿಂದ ಇಲ್ಲಿನ ಪರಿಸರವನ್ನು ವಿಕೋಪದೆಡೆಗೆ ಕೊಂಡೊಯ್ಯುವಂಥ ಮುಖ್ಯವಾದ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ಈ ಒಂದು ಪರಿಸರ ವಿಕೋಪದಿಂದ ತಾಪಮಾನ ಅಥವಾ ಹವಾಮಾನ ನಿಯಂತ್ರಣ ಕಾರ್ಯವನ್ನು ನಾವು ಕೈಗೊಳ್ಳುವುದಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಕೂಡ ಜಾಗತಿಕ ಮಟ್ಟದಲ್ಲಿ ಗಮನಿಸಬಹುದಾಗಿದೆ. ವಿಶೇಷವಾಗಿ ಭೌಗೋಳಿಕವಾಗಿ ನಾವು ಮಾಡಿರುವಂಥ ಮಲಿನವಾದ ಕಾರ್ಯಗಳಿಂದ ಸಾಕಷ್ಟು ರೀತಿಯ ಖನಿಜ ಸಂಪನ್ಮೂಲಗಳನ್ನು ಮತ್ತು ಭೂಮಿಯ ಮೇಲೆ ಇರುವಂಥ ಹಲವಾರು ರೀತಿಯ ಸಂಪದ್ಭರಿತವಾದ ಈ ನಾಡನ್ನು ಹಾಳು ಮಾಡುವುದರ ಮೂಲಕವಾಗಿ ಅಥವಾ ನಾಶ ಮಾಡುವುದರ ಮೂಲಕವಾಗಿ ಈ ಒಂದು ವಿಜ್ಞಾನದಿಂದ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗಿದೆ. ಅನಾರೋಗ್ಯದ ಪರಿಸರವನ್ನು ಉಂಟು ಮಾಡುವುದರ ಮೂಲಕವಾಗಿ ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸುವಂಥ ಕ್ರಿಯೆಯನ್ನು ಈ ವಿಜ್ಞಾನದಿಂದ ನಾವು ಕಾಣ್ತಾ ಇದ್ದೇವೆ. ಈ ವಿಜ್ಞಾನಿಗಳು ಕೊನೆಗೆ ಹೀಗೆ ಮುಂದುವರಿಯುವುದರ ಮೂಲಕವಾಗಿ ನಮ್ಮ ವಿಜ್ಞಾನದಿಂದ ಆಗಿರತಕ್ಕಂಥ ಈ ಎಲ್ಲ ದುಷ್ಪರಿಣಾಮಗಳನ್ನು ಗಮನಿಸಿದಾಗ ನಾವು ಹೀಗೆ ಗ್ರಹದಿಂದ ಗ್ರಹಕ್ಕೆ, ಮತ್ತೊಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ದಾಪುಗಾಲು ಹಾಕುವುದೇ ಹೆಚ್ಚು ವಿನಃ ನಮ್ಮ ಇರುವಂಥ ಒಳ್ಳೆಯ ಪರಿಸರವನ್ನು, ಒಳ್ಳೆಯ ಹವಾಮಾನವನ್ನು, ತಾಪಮಾನವನ್ನು, ಇಲ್ಲಿನ ಸಂಪನ್ಮೂಲಗಳನ್ನು ನಾಶಪಡಿಸದಂತೆ ನೋಡಿಕೊಳ್ಳುವುದಕ್ಕೆ ಈ ವಿಜ್ಞಾನವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ಮುಂದೆ ಸಾಗಿರುವುದು ನಾವೆಲ್ಲರ ವಿಜ್ಞಾನಕ್ಕಿಂತ ಅಜ್ಞಾನದ ದಾರಿಯನ್ನೇ ತುಳಿದಿದ್ದೇವೆ ಎನ್ನುವುದು.
0: ಮುಂದಿನ ಕಾರ್ಯಕ್ರಮ ಭಾವಗೀತೆ ಕಾರ್ಯಕ್ರಮ. ಮೊದಲನೇದಾಗಿ ಶಿವಗೇನಿ ಅವರಿಂದ
2: ಗುರು.

0: ಲಗಿದೇನೈ ಗುರುವೇ ನಿನ್ನರೆದೆ ನಾನು ಮರವಿನೊಳು ಮಲಗಿದೇನಯ್ಯ.
1: ಮುಂದಿನ ಕಾರ್ಯಕ್ರಮ ಭಾಷಣ ಶರಣರಾಜ್ ಫೋರ್ಸೆಮ್ ಅವರಿಂದ. ವಿಷಯ ಕೃಷ್ಣದೇವರಾಯನ ವ್ಯಕ್ತಿತ್ವ ಕುರಿತು.
2: ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮವು ಅವನತಿಯ ಅಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಹಕ್ಕ ಬುಕ್ಕರ ಕಂಪನಾದಿಗಳ ಭುಜಬಲದಿಂದ ಸ್ಥಾಪಿತವಾದಂಥ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವು ದೇಶ ವಿದೇಶಗಳಲ್ಲಿ ತನ್ನ ಕೀರ್ತಿ ಪತಾಕೆಯನ್ನು ಹರಿಸಿದ್ದು ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣದೇವರಾಯರ ವ್ಯಕ್ತಿತ್ವವನ್ನು ಕುರಿತು ಮಾತನಾಡುವುದು ಅತ್ಯವಶ್ಯಕವಾಗಿದೆ.

0: ಕಂಡುಬರುತ್ತದೆ. ವಿಜಯನಗರದ ಸಾಮ್ರಾಜ್ಯದಲ್ಲಿ ಮೂರನೇ ವಂಶದ ತುಳು ವಂಶದಲ್ಲಿ ಕಂಡುಬರುವಂಥ ಅತ್ಯಂತ ಹಿರಿಯ ಹಾಗೂ ಪ್ರಬಲ ಸಾಮ್ರಾಟ. ಇವರ ವ್ಯಕ್ತಿತ್ವದ ಬಗ್ಗೆ ಮೆರಗನ್ನು ನೀಡುವಂಥ ಪದಗಳು ಹೇಳಬೇಕಾದರೆ, ಇವರು ಅಪ್ರತಿಮ ವೀರರು, ಸಾಹಸಿಗಳು, ಅಭಿಜ್ಞರು, ಕಲಾಭಿಜ್ಞರು ಆಗಿರುವಂಥ ಅರಸರು. ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷೇಕವನ್ನು ಅಲಂಕರಿಸಿದ್ದು ಕ್ರಿಸ್ತಶಕ 1509. ಪಟ್ಟಾಭಿಷೇಕವನ್ನು ಅಲಂಕರಿಸಿದ ನಂತರ ತಮ್ಮ ಗುರುತರವಾದ ಜವಾಬ್ದಾರಿಯಿಂದ ಪ್ರಜೆಗಳ ಹಿತರಕ್ಷಣೆಗಾಗಿ, ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅವಿಶ್ರಾಂತವಾಗಿ ದುಡಿದು ಇತಿಹಾಸದ ಪುಟಗಳಲ್ಲಿ ಮೆರೆದಿದ್ದಾರೆ. ಇನ್ನು ಇವರ ಸೈನಿಕ ಸಾಧನೆಗಳು ಹೇಳಬೇಕಾದರೆ, ಅನೇಕ ದಿಗ್ವಿಜಯಗಳನ್ನು ಕೈಗೊಂಡು ಸಾಮ್ರಾಜ್ಯದ ವಿಸ್ತರಣೆಗಾಗಿ ತಮ್ಮ ಅಪ್ರತಿಮವಾದ ಅವಿಶ್ರಾಂತವಾದ ಸಾಧನೆಯಿಂದ ಮೆರೆದಿದ್ದಾರೆ. ಸಾಧನೆಗಳೆಂದರೆ ಗಜಪತಿ ರುದ್ರರೊಡನೆ ದಂಗೆಗಳು, ಪೋರ್ಚುಗೀಸರೊಡನೆ ಉತ್ತಮವಾದ ಸಂಬಂಧಗಳು ಮತ್ತು ಮುಸ್ಲಿಮರ ಉರವಣಿಗೆಯನ್ನು ತಡೆಗಟ್ಟಲು ಬಹುಮನಿ ಸಾಮ್ರಾಜ್ಯದ ಮೇಲೆ ದಾಳಿಗಳು, ಇವೆಲ್ಲವೂ ಇವರ ಸೈನಿಕ ಸಾಧನೆಗಳನ್ನು ತಿಳಿಸುತ್ತವೆ. ಬಹುಮನಿ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಬಿಜಾಪುರದ ಅರಸನಾದಂತಹ ಅಮೀರ್ ಬರೀದ್ ಅನ್ನುವಂಥ ಅರಸನನ್ನು ಸೋಲಿಸಿ ಅಲ್ಲಿ ಆತನ ಆಡಳಿತದಲ್ಲಿ ಅಥವಾ ಆತನ ಅಂಗರಕ್ಷೆಯಲ್ಲಿ ಇರುವಂಥ ಮೊಹಮ್ಮದ್ನನ್ನು ಪಟ್ಟಾಭಿಷೇಕಕ್ಕೆ ಏರಿಸಿದಂಥ ಸಂದರ್ಭದಲ್ಲಿ ಇವರು ಯಮರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದನ್ನು ಪಡೆಯುತ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣದೇವರಾಯರು ತಮ್ಮ ಸೈನಿಕ ಸಾಧನೆಯಲ್ಲಿ ಮೆರೆದು ಮತ್ತು ಸೈನಿಕ ತಮ್ಮ ವ್ಯಕ್ತಿತ್ವಕ್ಕೆ ಮೆರಗು ನೀಡುವಂತಹ ಜನಪರ ಕಾಳಜಿಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆಡಳಿತದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಶ್ರೀಕೃಷ್ಣದೇವರಾಯರು, ದೊರೆಯು ಯಾವಾಗಲೂ ಆಡಳಿತವನ್ನು ನಡೆಸಬೇಕಾದರೆ ಹಿರಿಯರ ಪಂಡಿತರ ಸಲಹೆಗಳನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂಥ ಆಡಳಿತಗಳನ್ನು ನಡೆಸಬೇಕು ಮತ್ತು ಎಲ್ಲ ಜನರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ಎನ್ನುವಂಥ ಸಂದೇಶವನ್ನು ನೀಡುತ್ತದೆ. ಈ ಸಂದೇಶ ಅವರ ಆಡಳಿತದಲ್ಲಿ ಅವರ ವ್ಯಕ್ತಿತ್ವವನ್ನು ತಿಳಿಸುವಂತಹ ಕೆಲಸ ಮಾಡುತ್ತದೆ. ಹೀಗೆ ಆಡಳಿತದಲ್ಲಿ ರಾಮಭಟ್ಟಯ್ಯ, ತಿರುಮಲಾಚಾರ್ಯ ಈ ರೀತಿಯಾದಂಥ ಮಂತ್ರಿಗಳಿಂದ ಅವರ ಆಡಳಿತವು ಅತ್ಯಂತ ದಿಟ್ಟತನದಿಂದ ಒಳಗೊಂಡಿತ್ತು. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಸ್ವತಃ ಕಲಾಭಿಜ್ಞರು, ಉತ್ತಮವಾದಂಥ ವಿದ್ವಾಂಸರು, ಪಂಡಿತರು ಆಗಿದ್ದರು. ಇದಕ್ಕೆ ನಿದರ್ಶನಗಳೆಂದರೆ ಶ್ರೀಕೃಷ್ಣದೇವರಾಯರೇ ಸ್ವತಃ ಬರೆದಂತಹ ಅಮುಕ್ತ ಮೌಲ್ಯ ಗ್ರಂಥ, ಉಷಾಪರಿಣಿಯಂ ಮುಂತಾದ ಗ್ರಂಥಗಳು ಇವರು ರಚಿಸಿದ್ದಾರೆ. ಇನ್ನು ತ್ರಿಭಾಷಾ ಸೂತ್ರ ಸಾಹಿತಿಯಾದಂಥ ಇವರು ಕನ್ನಡ ಶ್ರೇಷ್ಠ ದಾಸ ಸಾಹಿತ್ಯಕ್ಕೆ ಇವರು ಆಶ್ರಯವನ್ನು ನೀಡಿದ್ದರು. ಪುರಂದರದಾಸರು, ಕನಕದಾಸರು, ಆನಂತರ ಈ ರೀತಿಯಾದಂಥ ಕನ್ನಡ ಸಾಹಿತಿಗಳಿಗೆ ಇವರು ಆಶ್ರಯ ನೀಡಿದ್ದರಿಂದ ಇಂದು ಕನ್ನಡದ ಸಾಹಿತ್ಯವು ಅತ್ಯಂತ ವಿಜೃಂಭಣೆಯಿಂದ ಮೆರೆಯುತ್ತಿದೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದಂಥ ಕೃಷ್ಣದೇವರಾಯರು ವಾಸ್ತುಶಿಲ್ಪದಲ್ಲಿಯೂ ಸಹ ತಮ್ಮ ಸಾಧನೆಯ ಪುಟಗಳನ್ನು ಮೆರೆದಿದ್ದಾರೆ. ವಾಸ್ತುಶಿಲ್ಪದಲ್ಲಿ ಇವರು ನಿರ್ಮಾಣ ಮಾಡಿದಂತಹ, ಇಂದಿಗೂ ನಮ್ಮ ಪರಂಪರೆಯ ದ್ಯುತೇಕವಾಗಿ ಕಂಡುಬರುವಂಥ ಕಲ್ಲಿನ ರಥ, 16 ಅಡಿಗಳು ಎತ್ತರವಿರುವಂಥ ಕಲ್ಲಿನ ರಥ, ವಿರೂಪಾಕ್ಷ ದೇವಾಲಯ ಕಟ್ಟಡ, ಹಜರಾರಾಮಸ್ವಾಮಿ ದೇವಾಲಯ ಮತ್ತು ಇಂದಿನವರೆಗೂ ಆಚರಿಸುವಂಥ ದಸರಾ ಹಬ್ಬಕ್ಕೆ ಪ್ರೇರಣೆಯಾಗಿರುವಂಥ ಮಹಾನವಮಿ ದಿಬ್ಬವನ್ನು ಕ್ರಿಸ್ತಶಕ 1513 ಇವರು ಸ್ಥಾಪಿಸಿದರು. ಈ ರೀತಿಯಾಗಿ ವಾಸ್ತುಶಿಲ್ಪದಲ್ಲಿಯೂ ಸಹ ತಮ್ಮ ಸಾಧನೆಯ ಅಥವಾ ವ್ಯಕ್ತಿತ್ವವನ್ನು ಮೆರೆದಂಥ ಕೃಷ್ಣದೇವರಾಯರು ಲಲಿತಕಲೆಯಲ್ಲಿಯೂ ಸಹ ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ. ಲಲಿತಕಲೆಯಲ್ಲಿ ಕುರಿತು ಒಬ್ಬ ಪೋರ್ಚುಗೀಸನ ಪ್ರವಾಸಿ ಇವರ ವ್ಯಕ್ತಿತ್ವವನ್ನು ಕುರಿತು ಒಂದು ಮಾತನ್ನು ಹೇಳುತ್ತಾನೆ. ಇವರ ಅರಮನೆಯ ಒಂದು ಕೋಣೆಯು ಪೂರ್ಣವಾಗಿ ದಂತದಿಂದ ನಿರ್ಮಾಣಗೊಂಡಿದೆ ಅನ್ನುವಂಥ ಮಾತನ್ನು ಹೇಳುತ್ತಾನೆ. ಈ ವಾಕ್ಯವು ಇವರ ಲಲಿತಕಲೆಗೆ ಅಥವಾ ಇವರ ಲಲಿತಕಲೆಯಲ್ಲಿ ವ್ಯಕ್ತಿತ್ವಕ್ಕೆ ಮೆರಗು ನೀಡುವಂಥ ವಾಕ್ಯ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹ ತನ್ನ ವ್ಯಕ್ತಿತ್ವವನ್ನು ಮೆರೆದಿದ್ದಾನೆ. ವಿಷ್ಣು ಮತಾವಲಂಬಿಯಾದಂಥ ಶ್ರೀಕೃಷ್ಣದೇವರಾಯರು ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ಕಂಡು ಮುಸ್ಲಿಮರಿಗೆ ಗೋರಿಗಳನ್ನು ಕಟ್ಟಿಸಿಕೊಳ್ಳಲು ಅವಕಾಶ ಕೊಟ್ಟರು, ಕ್ರೈಸ್ತರಿಗೆ ಚರ್ಚ್ಗಳನ್ನು ಕಟ್ಟಿಸಿಕೊಳ್ಳಲು ಅವಕಾಶ ಕೊಟ್ಟರು. ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮೆರೆದು ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಸ್ತ್ರೀಯರಿಗೂ ಒಳ್ಳೆಯ ಸಮಾನ ಭಾವನೆಯಿಂದ ಕಂಡಂಥ ಶ್ರೀಕೃಷ್ಣದೇವರಾಯರು ಇಂದು ದೇಶ ವಿದೇಶಗಳಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಹರಿಸಿದ್ದು ನನಗೆ ಸಂತೋಷದ ವಿಷಯ.
1: ಮತ್ತೊಂದು ಭಾವಗೀತೆ ಅಮರೇಶ್ ಬೇರಿ ಅವರಿಂದ.
2: ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೆ. ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೇ ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷವೇ. ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷವೇ. ಬಾಳಿನಲ್ಲೇ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ. ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರು ಕಟ್ಟಿಕ್ರಿಯ

0: ರಂಗ ಕೇಳಿದ ಸ್ವಾಭಿಮಾನ ಸಮುದ್ರ, ಕಟ್ಟಿ ಕ್ರಿಯಾ ರಂಗ ಕೇಳಿದ ಸ್ವಾಭಿಮಾನ ಸಮುದ್ರ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೇ, ಮಳೆಯನೇಕೆ ತರಲಿಲ್ಲ ಮಿಂಚು ಮಾಯೆ ಅಷ್ಟೆಯೇ, ಮಳೆಯನೇಕೆ ತರಲಿಲ್ಲ ಮಿಂಚು ಮಾಯೆ ಅಷ್ಟೆಯೇ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಗಲಕ್ಕೂ ನಿಂತ ಅಲವೇ, ಅಭಿಮಾನದ ನೇಗಿಲಿನಿಂದ ಬಂಜರು ನೆಲ ಉತ್ತವನೇ, ಅಭಿಮಾನದ ನೇಗಿಲಿನಿಂದ ಬಂಜರು ನೆಲ ಉತ್ತವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಗಲಕ್ಕೂ ನಿಂತ ಅಲವೇ, ಕಪ್ಪುಕ್ಕಿನ ಕೊಳಗಳನ್ನು ಕಡಿದು ಎಸೆದ ವಜ್ರವೇ, ಕಪ್ಪುಕ್ಕಿನ ಕೊಳಗಳನ್ನು ಕಡಿದು ಎಸೆದ ವಜ್ರವೇ, ಬಂಗಾರದ ಕೊಳವಕ್ಕ ಮಹಾಬೌದ್ಧ ಭಿಕ್ಷುವೇ, ಬಂಗಾರದ ಕೊಳವಕ್ಕ ಮಹಾಬೌದ್ಧ ಭಿಕ್ಷುವೇ, ಮಲಗಿದವರನ್ನು ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಗಲಕ್ಕೂ ನಿಂತ ಅಲವೇ, ಆಕಾಶದ ಗಲಕ್ಕೂ ನಿಂತ ಅಲವೇ.
1: ಮತ್ತೊಂದು ಭಾಷಣ ಶಿವಕುಮಾರ್ ಅವರಿಂದ. ವಿಷಯ ಸುಭಾಷ್ ಚಂದ್ರ ಬೋಸ್ ವ್ಯಕ್ತಿತ್ವ.
2: ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರಮುಖ ವಾಕ್ಯ ಏನಂತಂದರೆ, ಅವರ ಧೈರ್ಯಕ್ಕೆ ಇನ್ನೊಂದು ಒಂದು ಅವರ ನುಡಿ, ನೀವು ನಿಮ್ಮ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಅವರ ಒಂದು ಬ್ರಿಟಿಷರ ನಿಯಮಗಳಿಗೆ ತಲೆಬಾಗಿ ನಡೀತಕ್ಕಂಥ ಭಾರತೀಯರು, ಅಂಥ ಒಂದು ಕಾಲಮಾನಗಳಲ್ಲೇ ತಲೆ ಎತ್ತಿ ಮಾತಾಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ಈ ಸುಭಾಷ್ ಚಂದ್ರ ಬೋಸ್ರವರು. ಇಂಥ ಸುಭಾಷ್ ಚಂದ್ರ ಬೋಸ್ರವರು January 23, 1897 ಒರಿಸ್ಸಾ ಕಟಕ ಎಂಬ ಪ್ರದೇಶದಲ್ಲಿ ಜನಿಸ್ತಾರೆ. ತಂದೆ ಪ್ರಸಿದ್ಧ ವಕೀಲ ಜಾನಕಿನಾಥ್, ತಾಯಿ ಪ್ರಭಾವತಿ. ಇವರು ಕಲ್ಕತ್ತಾದ ಪೆರಿಡಿನ್ಸ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದ ನಂತರ ICS ಪರೀಕ್ಷೆ ಪಾಸ್ ಮಾಡಲು ಲಂಡನ್ಗೆ ತೆರಳುತ್ತಾರೆ. ಆನಂತರ ICS ಎಕ್ಸಾಮ್ ಪಾಸ್ ಆದ ಕೂಡಲೇ ಆ ಕಾರಣಾಂತರಗಳಿಂದ ಆ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂತಿರುಗ್ತಾರೆ. ಸ್ವದೇಶದಲ್ಲಿ ಆವಾಗಿನ ಒಂದು ಸಂದರ್ಭದಲ್ಲಿ ಸ್ವದೇಶದಲ್ಲಿ ನಡೀತಕ್ಕಂಥ ಚಳವಳಿಗಳಾದ ಅಸಹಕಾರ ಚಳವಳಿ 1920-22 ಮತ್ತು ಕಾನೂನು ಭಂಗ ಚಳವಳಿ 1930-34 ಈ ಎರಡು ಚಳವಳಿ ಪ್ರಮುಖ ಚಳವಳಿಯಲ್ಲಿ ಕೂಡ ಗಾಂಧೀಜಿಯವರೊಡನೆ ಭಾಗವಹಿಸ್ತಾರೆ. ಎರಡು ಚಳವಳಿಗಳಾದ ನಂತರ ಕಲ್ಕತ್ತಾದ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲರಾಗಿ ಮತ್ತು ಕಲ್ಕತ್ತಾದ ಮೇಯರ್ ಆಗಿ ಮತ್ತು ಸರ್ವ ಪಕ್ಷದ ಕಾರ್ಯಕರ್ತನಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ನಂತರ ಇವರು 1938 ಹರಿಪುರ ಮತ್ತು 1939 ತ್ರಿಪುರ ಎಂಬ ಊರುಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆಯಾಗಿ ಸೇವೆ ಸಲ್ಲಿಸ್ತಾರೆ. ಆನಂತರ ಕೆಲವು ದಿನಗಳ ನಂತರ ಗಾಂಧೀಜಿಯವರೊಡನೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಅಥವಾ ರಾಜೀನಾಮೆಯನ್ನು ನೀಡಿ ತಮ್ಮದೇ ಆಗಿರತಕ್ಕಂಥ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ತಾರೆ. ಆ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ಟಿದ ನಂತರ ಮತ್ತು ಇಂಡಿಯನ್ ಟ್ರೀಗಲ್ ಎಂಬ ಗ್ರಂಥವನ್ನು ಕೂಡ ಅವರು ರಚನೆ ಮಾಡ್ತಾರೆ. 1941 ಕಲ್ಕತ್ತಾದ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ರೋಮ್ ನಗರಕ್ಕೆ ಹೋಗ್ತಾರೆ. ರೋಮ್ ನಗರದಲ್ಲಿ ಜರ್ಮನ್ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಹಿಟ್ಲರು ಮತ್ತು ಇಟಲಿಯ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಮುಸೊಲಿನಿಯವರನ್ನು ಭೇಟಿ ಮಾಡಿ ಅವರಿಂದ ಹೇಗಾದರೂ ಮಾಡಿ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಲು ಸಹಾಯವನ್ನು ಪಡಿತಾರೆ. ಆ ಒಂದು ಸಹಾಯದಿಂದ ಮತ್ತು ಜಪಾನಿಗೆ ಹಿಂತಿರುಗ್ತಾರೆ. ಜಪಾನ್ದಲ್ಲಿ ಭಾರತದ ಇನ್ನೊಬ್ಬ ಶ್ರೇಷ್ಠ ಕ್ರಾಂತಿಕಾರಿ ರಾಸ್ ಬಿ ಆರ್ ಬೋಸ್ರವರನ್ನು ಭೇಟಿ ಮಾಡಿ ಅವರಿಂದ ಭಾರತ ಸಂಘದ ಪ್ರಥಮ ಅಧ್ಯಕ್ಷ ಎಂಬ ಗೌರವವನ್ನು ಪಡಿತಾರೆ. ಆನಂತರ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಮಲಯ ಮತ್ತು ಬರ್ಮಾ ಮತ್ತು ಸಿಂಗಾಪುರ್ ದೇಶಗಳಲ್ಲಿ ಜಪಾನ್ ರಾಷ್ಟ್ರೀಯದಲ್ಲಿ ಸೆರೆ ಸಿಕ್ಕ ಭಾರತೀಯ ಸೈನಿಕರನ್ನು ಒಗ್ಗೂಡಿಸಿ ತಮ್ಮದಾಗಿರ್ತಕ್ಕಂಥ ಭಾರತದ ರಾಷ್ಟ್ರೀಯ ಸೇನೆ ಎಂಬ ಪಕ್ಷವನ್ನು 1941-1942 ಕಟ್ತಾರೆ. ಈ ಸೈನ್ಯದಲ್ಲಿ ಸರಿಸುಮಾರು 20,000 ಸೈನಿಕರಿದ್ದು ಇದರಲ್ಲಿ 5 ಸೈನಿಕ ವಿಭಾಗಗಳ ಆಡಳಿತಗಳಿದ್ದವು. ಈ ಸೈನ್ಯದ ಮುಖ್ಯಸ್ಥ ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಆಗಿದ್ದರು. ಈ ಸೈನ್ಯವು ಒಂದು ವಿಚಿತ್ರ ಲಾಂಛನವನ್ನು ಒಳಗೊಂಡಿದ್ದು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಂದ್ರೆ ನಾವು ಹುಲಿ ಅಂದರೆ ಎಮ್ಮೆಲೆ ಹೇಳೋದಕ್ಕಿಂತೀವಿ, ಯಾಕಂದ್ರೆ ಅದು ಹುಲಿ ಅಂದ್ರೇ ಧೈರ್ಯಕ್ಕಿನ್ನ ಒಂದು ಹೆಸರೇ ಹುಲಿ. ಆ ಹುಲಿಯ ಚಿತ್ರಣವನ್ನು ಆ ಲಾಂಛನಕ್ಕೆ ಇಟ್ಟಿರ್ತಾರೆ. ಅಂಥ ಒಂದು ಪರಾಕ್ರಮಿ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು. ಈ ಸುಭಾಷ್ ಚಂದ್ರ ಬೋಸ್ರವರು 1943 ಸಿಂಗಾಪುರ್ನಲ್ಲಿ ತಾತ್ಕಾಲಿಕ ಭಾರತ ಸರ್ಕಾರ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಜೈ ಹಿಂದ್ ಮತ್ತು ಚಲೋ ಡೆಲ್ಲಿ ಎಂಬ ಕಾರ್ಯಕ್ರಮವನ್ನು ಸಿಂಗಾಪುರಿನ ಅಗತ್ಯ ಹೊರಡಿಸ್ತಾರೆ. ಭಾರತವನ್ನು ನಿರ್ಬಂಧನೆಯಿಂದ ಸ್ವಾತಂತ್ರ್ಯದೆಡೆಗೆ ತರಬೇಕೆಂಬ ಮೂಲ ಉದ್ದೇಶದಿಂದ ಸೈನಿಕರನ್ನು ಜಪಾನ್ ದೇಶದೊಳಗೆ ಒಗ್ಗೂಡಿಸ್ತಾರೆ. ದುರಾದೈವದ ಸಂಗತಿ ಏನಂದರೆ, ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳ ಜಯದಿಂದ ಅನಿವಾರ್ಯವಾಗಿ ಜಪಾನ್ ಮಿತ್ರ ರಾಷ್ಟ್ರಗಳಿಗೆ ತನ್ನ ತಲೆಯನ್ನು ಬಾಗಬೇಕಾಗ್ತದೆ. ಬ್ರಿಟಿಷರು ಈ ಒಂದು ಸನ್ನಿವೇಶವನ್ನು, ಈ ಒಂದು ಸಂದರ್ಭವನ್ನು ಅರಿತ ಬ್ರಿಟಿಷರು ಭಾರತೀಯ ರಾಷ್ಟ್ರೀಯ ಸೇನೆಯ ಸೈನಿಕರನ್ನು ದೆಹಲಿಯ ಕೆಂಪುಕೋಟೆಯಲ್ಲಿ ಬಂಧಿಸ್ತಾರೆ. ಈ ವಿಷಯವನ್ನು ಅರಿತ ಸುಭಾಷ್ ಚಂದ್ರ ಬೋಸ್ರವರು ಬ್ಯಾಂಕಾಕ್ನಿಂದ January 18, 1945 ಬ್ಯಾಂಕಾಕ್ನಿಂದ ಸ್ವದೇಶಕ್ಕೆ ಹಿಂತಿರುವಾಗ ತಾಂತ್ರಿಕ ದೋಷದಿಂದ ವಿಮಾನದಲ್ಲಿ ಅಗಾಲಿಕ ಮರಣವನ್ನು ಅಪ್ತಾರೆ. ಇವರ ಸಾಧನೆ ಮತ್ತು ಇವರ ಪರಾಕ್ರಮ ಇವರ ದೇಶ

0: ದೇಶಾಭಿಮಾನ ಎಲ್ಲವನ್ನು ಮೆಚ್ಚಿ ಭಾರತ ಸರ್ಕಾರ 1992ರಲ್ಲಿ ಮರಣೋತ್ತರ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಇಂದಿಗೂ ಅವರನ್ನು ಜೀವಂತವಾಗಿ ಇಡುವಂತಹ ಕಾರ್ಯದಲ್ಲಿ ತೊಡಗಿಸಿದರು.
1: ಜನಪದ ಗೀತೆ ಪ್ರಭುರಾಯ ಅವರಿಂದ.
2: ತಬ್ಬಲಿಯ ಕಂದವ್ವ ನೀ ನನ ಕಂದ ನೀ ಹೋಗಿ ಬಾ, ನಮ್ಮಿಬ್ಬರ ಋಣ ತೀರಿ ತವರೂರ ಮರಿ ಗೌರಿ, ಗೆಳತಿಯರಿಗೆ ಕೈ ಮುಗಿದು ಬಾ, ನೀ ಗೆಳತಿಯರಿಗೆ ಕೈ ಮುಗಿದು ಬಾ. ಹುಟ್ಟು ತಲೆ ನಿನ ತಾಯಿ ನಿನ ಬಿಟ್ಟು ಹೋಗ್ಯಾಳು, ಎದೆಯಾಳು ಕುಡಿಸದೆ ಮರಿತಾಳು. ಹುಟ್ಟು ತಲೆ ನಿನ ತಾಯಿ ನಿನ ಬಿಟ್ಟು ಹೋಗ್ಯಾಳು, ಎದೆಯಾಳು ಕುಡಿಸದೆ ಮರಿತಾಳು. ಮಲತಾಯಿ ದೊರಕಿದಳು, ಮನಸ್ಸಿಲ್ಲದೆ ಬೆಳೆಸಿದಳು, ಮನೆಯಾಳು ಮಗುವಂತೆ ನೋಡಿದಳು. ನೀ ಎಲ್ಲಿ ಉಂಡೆಯೋ, ಹೇಗೆ ಬೆಳೆದೆಯೋ, ಒಪ್ಪತ್ತುಂಡು ನೀ ಒತ್ತುಗಳದೆಯೋ. ತಬ್ಬಲಿಯ ಕಂದವ್ವ ನೀ ನನ ಕಂದ ನೀ ಹೋಗಿ ಬಾ, ನಮ್ಮಿಬ್ಬರ ಋಣ ತೀರಿ ತವರೂರ ಮರಿ ಗೌರಿ, ಗೆಳತಿಯರಿಗೆ ಕೈ ಮುಗಿದು ಬಾ. ನಿಚ್ಚಳದ ನೀರಿಂದ ವಸ್ತಿಲಿ ತೊಳೆಯವ್ವ, ಕರ ಮುಗಿದು ಸಿರಬಗು ಕಂದವ್ವ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೋಗುವಾಗ, ನಿಟ್ಟುಸಿರು ನೀ ಯಾಕ ಬೇಡವ್ವ. ನಾ ಇರು ತನಕ ಮನೆಗೆ ಬಾರವ್ವ, ನಾ ಸತ್ತ ಮೇಲೆ ನಿನಗೆ ಯಾರವ್ವ. ತಬ್ಬಲಿಯ ಕಂದವ್ವ ನೀ ನನ ಕಂದ ನೀ ಹೋಗಿ ಬಾ, ನಮ್ಮಿಬ್ಬರ ಋಣ ತೀರಿ ತವರೂರ ಮರಿ ಗೌರಿ, ಗೆಳತಿಯರಿಗೆ ಕೈ ಮುಗಿದು ಬಾ. ಹುಡಿ ಅಕ್ಕಿ ಹಾಕುವರು ನಡೆಯವ್ವ, ನನ್ನ ಮಗಳೇ ಅಂಗಳ ತುಂಬ ಅಳಬೇಡ. ವಾರಿಗೆ ಗೆಳೆತಾರು ಕಳವಾಕ ಬರುತ್ತಾರ, ಊರಗಿಸಿ ತನಕ ನಿನ್ನ ಜೋಡ. ಆ ಬಸವಣ್ಣಗ ಶರಣು ಮಾಡವ್ವ, ಬಂಡಿ ಎತ್ತಿ ನಿನ ಬಳಗ ಕೂಡವ್ವ. ತಬ್ಬಲಿಯ ಕಂದವ್ವ ನೀ ನನ ಕಂದ ನೀ ಹೋಗಿ ಬಾ, ನಮ್ಮಿಬ್ಬರ ಋಣ ತೀರಿ ತವರೂರ ಮರಿ ಗೌರಿ, ಗೆಳತಿಯರಿಗೆ ಕೈ ಮುಗಿದು ಬಾ. ಗಂಡನ ಮನೆಯೊಳಗ ಗಂಡುಳ್ಳ ಮಗಳಾಗು ಅಂಬಾಲಿ ಕುಡಿದರು ಖುಷಿಯಿರಲಿ. ಗಂಡನ ಮನೆಯೊಳಗ ಗಂಡುಳ್ಳ ಮಗಳಾಗು ಅಂಬಾಲಿ ಕುಡಿದರು ಖುಷಿಯಿರಲಿ. ಕೆತ್ತವರ ಕೀರುತಿ ತರಬೇಕ ನನ ಕಂದ ಮಲ್ಲಮ್ಮನಂತ ಗುಣವಿರಲಿ. ನಿನ್ನ ಎತ್ತ ಕರುಳಿಗೆ ಶಾಂತಿ ಸಿಗಲಿ, ಮರು ಜನ್ಮವೂ ಹೀಗೆ ಜನಸಲಿ. ತಬ್ಬಲಿಯ ಕಂದವ್ವ ನೀ ನನ ಕಂದ ನೀ ಹೋಗಿ ಬಾ, ನಮ್ಮಿಬ್ಬರ ಋಣ ತೀರಿ ತವರೂರ ಮರಿ ಗೌರಿ, ಗೆಳತಿಯರಿಗೆ ಕೈ ಮುಗಿದು ಬಾ, ಗೆಳತಿಯರಿಗೆ ಕೈ ಮುಗಿದು ಬಾ.
1: ಮತ್ತೊಂದು ಜೋಕ್ಸು ಸುಗೇನಿ ಅವರಿಂದ.
3: ಒಂದು ಊರಿನಲ್ಲಿ ಒಬ್ಬ ರೈತ ಇರ್ತಾನೆ, ಸಜ್ಜಿ ಭಾಳ ಬೆಳೆದ್ಬಿಟ್ಟಿರ್ತದ, ಅದು ಕೊಯ್ಬೇಕಂತ ಭಾಳ ಇರ್ತದ. ಬಿಸಿಲೊತ್ತಿನಾಗ ಹೋತಾನೆ, ನೀರು ಪಾರು ಕುಡ ನೀರಿನ ಕುಡಿದಿರಗಿಲ್ಲ, ಕುಡುಗಲ್ ತಗೊಂಡು ಅಲ್ಲಿನ ಕುಡುಗಲ್ ತಗೊಂಡು ಹೋತಾನೆ. ಬಾವಿ ಅಡಿಗೆ ಹೋಗಿಸಿ ಬಾವಿ ಮೇಲೆ ಕಲ್ ಮೇಲೆ ಇಟ್ಕೇಸಿ ಕೆಳಗೆ ಇಳ್ತಾನೆ, ನೀರು ಕುಡಿಯೋಕೆ ಇಳ್ತಾನೆ. ನೀರು ಕುಡಿದು ಬರಟ್ಟಿಗೆ ಅದು ಬಿಸಿಲು ಭಾಳ ಜಗ್ಗಿ ಬಿಸಿಲು, ಬೇಸಿಗೆ ಬಿಸಿಲು ಜಗ್ಗಿ ಕಾದ್ಬಿಟ್ಟಿರ್ತದ. ಬಂದು ಕೇಸ್ ಮುಟ್ಟಿ ನೋಡ್ತಾನೆ, ಅವೋ ನನ್ನ ಜಾಸ್ತಿ ಕಾದ್ಬಿಟ್ಟಿರ್ತದ ಅದು ಬಿಸಿಲಿಗೆ. ಏನಪ್ಪ ನನ್ನ ಕುಡುಗಲಿಗೆ ಇಷ್ಟು ಜ್ವರ ಬಂದ್ಬಿಟ್ಟವು, ಇಷ್ಟು ಹೊಲಕ್ಕೆ ಒಯ್ದದ ಇನ್ನು ಈ ಜ್ವರ ಬಂದವ, ಏನಾಗಲಿ ಡಾಕ್ಟ್ರಲ್ಲಿಗೆ ಹೋಗ್ಬೇಕು ತೋರಿಸ್ಕೊಂಬರ್ಬೇಕಂತೇಳಿ ಹೋತಾನೆ. ಡಾಕ್ಟ್ರಲ್ಲಿ ಹೋತಾನೆ, ಇವು ಎಂಥ ದಡ್ಡಿರ್ಬೇಕು ಇವು ಕುಡುಗಲಿಗೆ, ಅದು ಬಿಸಿಲು ಕಾದ್ರೆ ಇವು ಜ್ವರ ಬಂದವಂತ ಬಂದನ ಅಂತೇಳಿ ಅವ ಹೇಳ್ತಾನೆ. ನೋಡಪ್ಪ ಇದಕ್ಕೆ ಒಂದು ಬಾವಿಗೆ ಹೋಗು, ಅದೇ ಬಾವಿಗೆ ಹಗ್ಗ ಕಟ್ಟು, ನೀರಿನಲ್ಲಿ ಅದ್ದೆ ತೆಗಿ ಇದಾಗ್ತದೆ ಅಂತ ಹೇಳ್ತಾನೆ. ಆಯ್ತು ಎರಡು ಮೂರು ಸರಿ ಅದ್ದೆ ತೆಗಿತಾನೆ, ಅದೆಲ್ಲ ತಣ್ಣಗಾಗಿಬಿಡ್ತದೆ. ಅವಾಗ ಡಾಕ್ಟ್ರ್ ತಲೆ ಭಾರಿ ಆದ ನೋಡು, ಐಸ್ನಾಗ ಇಟ್ಟರೂ ಕರಗೋದಿಲ್ಲ, ಫ್ರಿಜ್ನಲ್ಲಿ ಇಟ್ಟರೂ ಕರಗೋದಿಲ್ಲ ಡಾಕ್ಟ್ರ್ ತಲೆ ಅಂತೇಳಿ ಇದು ಮಾಡ್ತಾನೆ. ಮತ್ತೆ ಮರುದಿನ ಅವ್ರ ಅಜ್ಜಿಗೆ ಜ್ವರ ಬರ್ತವೆ. ಅವ್ರ ಅಜ್ಜಿಗೆ ಜ್ವರ ಬಂದಾಗ ಅವರಪ್ಪ ಅಂತಾನೆ, ಎಲೆ ನಿಮ್ಮ ಅಜ್ಜಿಗೆ ಜ್ವರ ಬಂದವಲ್ಲೇ, ಹೋಗಿಸಿ ಸ್ವಲ್ಪ ಡಾಕ್ಟ್ರ್ ತೋರಿಸಮ್ಮ ಅಂತ. ಏ ಹೋಗಮ್ಮರ ನೀನು ಅಲ್ಲಿಗೆ ಯಾಕೆ ಚಾರ್ಜ್ ಕಟ್ಕೊಂಡು ಹೋಗಮ್ಮ, ಮೊನ್ನೆ ಡಾಕ್ಟ್ರ್ ಹೇಳಿ ನಾನು ಹೋಗಿದ್ದೆ ನನ್ನ ಕುಡುಗಲು ಜ್ವರ ಬಂದಾಗ ಅಂತಂದ. ಏನು ಹೇಳ್ಯನಪ್ಪ ಅದು ಇದು ಮಾಡ ಅಂತಂದು ಅಂದಾಗ ಹೋಗಿಸಿ ಮತ್ತೆ ಅವ್ರ ಅಜ್ಜಿನ ಕರ್ಕೊಂಡು ಹೋತಾನೆ ಬಾಯಿಗೆ. ಅಲ್ಲಪ್ಪ ನೀನು ಡಾಕ್ಟ್ರಲ್ಲಿ ಕರ್ಕೊಂಡು ಹೋದ್ನಿ ಅಂದ ಬಾಯಿ ಕರ್ಕೊಂಬಂದಿಲ್ಲ ಇದಕ್ಕೆ ಅಂತ ಅಂದಾಗ, ಇಲ್ಲ ಸುಮ್ಮನೆ ಎಲ್ಲ ಜ್ವರ ಹೋಗಿಬಿಡ್ತಾವ ಈಗ ಅಂತಂದು. ಆಯ್ತು ಒಂದು ಹಗ್ಗ ಕಟ್ಟಿ ನಾಲ್ಕೈಸಲ ಅದ್ದೆ ತೆಗೆದು ಎಲ್ಲ ತೆಗೆದ ಮೇಲೆ ಸತ್ತು ಹೋಗ್ಬಿಡ್ತಾವೆ.
1: ಮತ್ತೊಂದು ಆಶಯಗೀತೆ ಅಮರೀಶ್ ಬೇರಿ ಅವರಿಂದ.
3: ಒಂದು ಊರಿನಲ್ಲಿ ರಾಜ ಇರ್ತಾನಂತ, ಆ ರಾಜಾಗ ನಾಲ್ಕು ಜನ ಆಳ್ಮಕ್ಳು ಇರ್ತಾರಂತ. ಇದ್ರೆ ಗದ್ದೆ ಭಾಳ ಸೊಗಸಾಗಿ ಬೆಳೆದಿರ್ತದಂತ. ಆ ಗದ್ದೆ ಬೆಳೆದಂಥ ಸಂದರ್ಭದಲ್ಲಿ ಆ ಕಸ ಜಾಸ್ತಿ ಇರ್ತದೆ. ಆ ರಾಜ ಹೇಳ್ತಾನೆ ಆಳು ಮಕ್ಕಳಿಗೆ, ನೋಡ್ರಪ್ಪ ಕಸ ಎಲ್ಲ ಒಂದು ಹಸಿರು ಕಾಣ್ಬಿಡ್ದು, ಕಸ ಎಲ್ಲ ಕಿತ್ತೆ ಹಾಕ್ಬಿಡ್ರಿ ಅಂತ ಹೇಳ್ತಾನೆ. ಈ ಮಕ್ಕಳು ಹೊಕ್ಕೇಸಿ ಹೊಲ್ಕೋತಾರಂತ, ಎಲ್ಲ ಊಟವು ಹಸಿರು ಇರ್ಲಾರ್ದಂಗೆ ಕಿತ್ತೆ ಹಾಕ ಅಂತಂದ್ರಲ್ಲ, ಏನೋ ಇದು ನಾಟಿಗೆ ನಚ್ಚೋದಕ್ಕೆ ನೀ ಕಿತ್ತೆ ಹಾಕರ ಅಂತ ಹೇಳ್ತಾರಂತೇಳಿ ಎಲ್ಲ ಊಟ ಕಿತ್ತಿ ಒರಿಮೆ ಹಾಕ್ಬಿಟ್ಟಿರ್ತಾರಂತ. ಮೇರೆಗೆ ಬಂದ ಕೇಸ್ ನೋಡ್ತಾನಂತ, ಏನರಲ್ಲ ನೀವು ಮಾಡಿದ್ದಂತ, ಇಲ್ಲಿ ನೀನು ಒಂದು ಹಸಿರು ಕಾಣ್ಲಾರ್ದಂಗೆ ಕಿತ್ತೆ ಹಾಕಂತ ಹೇಳ್ದಲ್ಲ ಅದಕ್ಕೆ ಕಿತ್ತೆ ಹಾಕಿ ಅಂದರೆ ಅವ್ರು ಹೇಳಿರ್ತಕ್ಕಂಥ ಇದು ಕಸ ಎಲ್ಲ ಒಟ್ಟು ಕಿತ್ತೆ ಹಾಕ್ಬೇಕು ಅಂತ ಹೇಳಿದ್ರೆ ಇವರೆಲ್ಲ ಸರಿ ನೀವು ಇಷ್ಟು ಶಾಣರಿದ್ದಂತ ನಾನು ತಿಳ್ಕೊಂಡಿದ್ದಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿರಿ ಸರಿ ಅಂತೇಳಿ ಬರ್ತಾನಂತ ಮನೆಗೆ. ಅವರು ಬರ್ತಾರಂತ ಅಜ್ಜಿ ಹೇಳ್ತಾಳಂತ,

0: ನೋಡಪ್ಪ ಒಂದು ಸೂಜಿ ತಗೊಂಬರ್ಬೇಕು ಹೊಕ್ಕೇಶಿ, ಯಾವುದಕ್ಕೋ ಬೇಕಾಗಿರ್ತದೆ ಕೊಯ್ದು ಪೈಲು ಒಲ್ಯಾಕೆ ಯಾವ್ದು ಇಂಥದಕ್ಕೆ ಸೂಜಿ ತರ್ಬೇಕು ನೋಡಂತ ಅಂದನತ್ತ. ಮೂವರಿಗೆ ಹೇಳಕ್ಕೆ ಒಂದೇ ಈ ಮಕ್ಕಳು ಬಂದು ಕೇಸಿ ಮೂವರಿಗೂ ಒಂದು ಸೂಜಿ ತಗೊಂಬ ಅಂತೇಳ್ಯಾರ. ನಡ್ರಿ ಮೂವರು ಹೋಗೋಣ ಅಂತೇಳಿ ಓತಾರಂತ. ಓಕೆಸಿ ಮೂರು ಜನ ತಗೊಂಡು ಹೋದ್ರೆ ಮೂರು ಆತವ, ಈ ಒಂದೇ ತಗೊಂಡು ಹೋಗ್ಬೇಕಲ್ಲ ಹೆಂಗಂತೇಳಿ ದೊಡ್ಡ ಬಲಿಸಿ ತಗೊಂಡು ಕೇಸಿ ಆ ಬಲಿಸಿಗೆ ಸೂಜಿ ಇದು ಕುಚ್ಚಿ ಆ ಮೂವರು ಆ ಬಲಿಸಿನ ಓತ್ಕೊಂಡು ಹೋಗ್ತಾರಂತ. ಅಜ್ಜಿಯಲ್ಲಿ ಓತ್ಕೊಂಡು ಹೋದಾಗ ಅಜ್ಜಿ ಏನಿದ ಅಂತಂದಾಗ, ಸೂಜಿ ಅಜ್ಜಿ ಎಲ್ಲಿ ಅದು ಸೂಜಿ, ಇದು ಸೂಚಿಗೆ ಬಂದೀವಿ ನೀವು ಮೂವರಿಗೆ ಹೇಳಿದ್ದಲ್ಲ ಅದಕ್ಕೆ ಮೂವರು ಸೇರಿ ಹೆಂಗಾರು ಮಾಡಿ ಒಂದೇ ತಂದೀವಿ ಅಂತ. ಹಾಂ ಸರಿಯಪ್ಪ ಭಾರಿ ಶಾಣ್ಯರು ಇದ್ರಿ ನೀವು, ಏರ್ಲಿ ಅಂತಂದ. ಮತ್ತೆ ಅಜ್ಜಿಗೇನು ಆರಾಮಿರಗಿಲ್ಲ ಅಂತ. ಆರಾಮಿಲ್ದಾಗ ರಾಜ ನೋಡಪ್ಪ ಡಾಕ್ಟ್ರ್ ಕರ್ಕೊಂಬರ್ತೀನಿ, ಅಜ್ಜಿನ ಇವು ಭದ್ರವಾಗಿ ನೋಡ್ಕೊಂತಿರ್ಬೇಕು, ಒಂದು ನೊಣ ಕೂಡ ಕುಂದ್ರಬಾರ್ದು ಅಜ್ಜಿಗೆ ಅಂತ ಅಂದಾಗ ಸುತ್ತ ಆಯ್ತು ಒಂದೊಂದು ಬಡಿ ಗಿಡಗಳನ್ನು ಕೊಡ್ತಾರಂತ. ಕುಂತಾಗ ಅದು ನೊಣ ಯಾವ ಕಡೆಯಿಂದ ಆರಿ ಬಂದು ಕುಂತು ಬಿಡ್ತದಂತ. ಕುಂತಾಗ ಆ ನೊಣ ಕೊಡಕ್ಕೆ ಹೋಗಿ ಅಜ್ಜಿಗೆ ಹೊಡೆದು ಬಿಡ್ತಾರಂತ. ಅಜ್ಜಿ ಮಾಡ ಹೋಗ್ತಾಳೆ. ಬಂದು ರಾಜ ಇಲ್ಲಪ್ಪ ನಾನು ನಿಮ್ಮನ್ನ ಇಟ್ಕೊಂಡಿಲ್ಲ, ನಾನು ಭಾರಿ ಶಾನೆ, ನೀವೇ ದಡ್ಡ್ರಲ್ಲ ನಾನು ದಡ್ಡ ಅಂತೇಳಿ ವ್ಯಥೆ ಪಡ್ತ.
1: ಇದುವರೆಗೂ ದೇವದುರ್ಗ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯತೆಯನ್ನು ಕೇಳಿದಿರಿ. ನಿರೂಪಣೆ ಮಾಡಿದವರು ಮುನಿಯಪ್ಪ ನಾಗೋಲಿ, ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು

ಇದುವರೆಗೆ ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈಗ ಕೇಳಿ ಸಂಗೀತಾ ಕಟ್ಟಿಯವರ ಸ್ವರಗಳಲ್ಲಿ ಸಾಹಿತ್ಯ ನೀಡಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 6:10 ಪ್ರಕಟಣೆಗಳು, 6:15 ಸಂಧ್ಯಾಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಭಾಗವಹಿಸುವವರು ಜೆಸ್ಕಾಂನ ಹಿರಿಯ ಆಪ್ತ ಸಹಾಯಕರಾದ ಅಯ್ಯಣ್ಣ ಮಹಾಮನಿ, ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 7:45 ಕನ್ನಡ ಭಾಷಣ, 8:00 ಕನ್ನಡ ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿಯ ನರಸಣ್ಣ ಸೋನರ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳು, 8:45 ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋಸ್ಕೋಪ್ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ, 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ನಿಲಯದ ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:00 ಕಾರ್ಯಕ್ರಮ ವಿವರಣೆ, 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಶಾಂತಲಾ ನಾಗರಾಜು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ಶ್ರೀನಿವಾಸ್ ಕಾರ್ಕಳ ಅವರ ರಚನೆ ವೃಂದಗಾನದಲ್ಲಿ, 6:40 ಜನಪದ ಗೀತೆಗಳು ವೇಮಗಲ್ ಡಿ ನಾರಾಯಣಸ್ವಾಮಿ, ಕೆ ಯುವರಾಜ್ ಮತ್ತು ಸಂಗಡಿಗರಿಂದ, 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೇಮ ರಾಠೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಯಾದಪುರ್ ಅರಸೀಕೆರೆ ಹಾಸನ ಜಿಲ್ಲೆ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ.

8:35 ವಚನಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನ ನಿಲಯದ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಿವ ಸಂಹಿತ ಹಾಗೂ ಹಠ ಯೋಗ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡ್ಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಅಟಲ್ ಭೂಜಲ ಯೋಜನೆ, ಆಕಾಶವಾಣಿ ಮೈಸೂರು ಕೇಂದ್ರದಿಂದ. 11:10 ಕನ್ನಡದಲ್ಲಿ ವಾರ್ತೆ, 11:20 ಚಿತ್ರಗೀತೆಗಳು, 11:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:00 ಮಿಡ್ ಡೇ ನ್ಯೂಸ್, 2:15 ಹಿಂದಿ ಸಮಾಚಾರ, 2:30 ಪ್ರದೇಶ ಸಮಾಚಾರ, 2:40 ಹಿಂದಿ ಪಾಠ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಸ್ವರೂಪ ಮತ್ತು ಸಿದ್ಧತೆ ಕುರಿತು ಶಿಕ್ಷಕಿ ಹಾಗೂ ಕೆಸೆಟ್ ಪರೀಕ್ಷೆ ಬರೆದ ರೇಖಾ ಪತ್ತಾರ್ ಮಟ್ಟಮಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಹೂಗಾರ್. 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:40 ಪ್ರದೇಶ ಸಮಾಚಾರ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರು ಗ್ರಾಮದ ರಾಜಾಬಿ ವಲಿಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು, 7:45 ವಿಧಾನಮಂಡಲದಲ್ಲಿ ಇಂದು 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ, 8:30 ಜನಪದ ಸಂಗೀತ, 8:45 ಸಮಾಚಾರ ಸಂಧ್ಯಾ.

0: form, scoring his second consecutive test century. He made 117 of 193 balls. Earlier, India won the toss and opted to bat. India won the first test by 165 runs and currently lead the two-match series 1-0. In the FIH Hockey World Cup, the Indian women's team will take on Australia tonight. India must win this match to stay in contention for a semi-final berth. The Pool E match will begin at 10:30 p.m. Indian Standard Time. And that is the end of this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:10. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಚಿಂತಿಸಬೇಡಿ,
3: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
2: ಫೀಸ್ ನ ಟೆನ್ಷನ್,
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: ಆರ್.ಬಿ.ಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
9: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
8: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕು.
10: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
11: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
12: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.

0: ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
1: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

0: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು.

0: ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ.
1: ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಕಿರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿಗಳು ಉಪಸ್ಥಿತರಿದ್ದಾರೆ. ಅವರೇ ಅಯ್ಯಣ್ಣ ಮಹಾಮನಿ ಸರ್. ಅವರು ಜೆಸ್ಕಾಂನಲ್ಲಿ ಪ್ರಭಾರಿ ಹಿರಿಯ ಆಪ್ತ ಸಹಾಯಕರಾಗಿ, ಹಾಗೆ RTPS ಗುತ್ತಿಗೆ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷರಾಗಿ, KAB ಪಿಂಚಣಿದಾರರ ಸಂಘದ ಕಾರ್ಯದರ್ಶಿಗಳಾಗಿ ಹೀಗೆ ವೈವಿಧ್ಯಮಯವಾಗಿರತಕ್ಕಂಥ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ, ಸತ್ಕಾರ್ಯಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೀವನದ ಪಯಣದ ಮೆಲುಕನ್ನು ಹಾಕೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಸರ್.
1: ಸರ್, ವಿದ್ಯುತ್ ಪ್ರಸರಣ ಇಲಾಖೆಯಲ್ಲಿ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದರೆ, ಅನೇಕ ಮಹಾನ್ ವ್ಯಕ್ತಿಗಳ ಜೊತೆಗೆ,
2: ಖಂಡಿತ
1: ಹಿರಿಯ ಅಧಿಕಾರಿಗಳ ಜೊತೆಗೆ ತಾವು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ ಸರ್, ಏನು ಹೇಳ್ತೀರಿ ಸರ್ ಈ ಕುರಿತು?
2: ಸರ್, ಮೊಟ್ಟ ಮೊದಲಾಗಿ ಹೇಳಬೇಕು ಅಂತಂದರೆ, ಇಂಥ ಒಂದು ಈ ಹಿಂದೆ ಏನು KAB ಅಂತ ಏನು ಹೇಳ್ತಾ ಇದ್ವಿ, ಆ KAB ಇಲಾಖೆಯಲ್ಲಿ ಕೆಲಸಕ್ಕೆ ಸೇವಿದ್ದೇ ಒಂದು ಏನಂತ ಒಂದು ಒಂದು ದೈವ ಅಂತ ಹೇಳಬಲ್ಲೆ ನಾನು. ಯಾಕಂತಂದರೆ ನಾವು PUC ಓದಬೇಕಾದಾಗಲಿ ಈ ಕೆಲಸದ ಮಹತ್ವ ಆಗಲಿ, ನಾನು ನೌಕರಿ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಸಹಜವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅಷ್ಟು ಸೀರಿಯಸ್ ಆಗಿ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಣ್ಣ KAB ಮುಂಡಾವನದಲ್ಲಿ ಕೆಲಸ ಮಾಡೋಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಕಾಲ್ಫಾ ಮಾಡಿದ್ರು. ಆವಾಗ ನಮ್ಮ ತಾಯಿ ಅದೇನು ದೂರದೃಷ್ಟಿ ವಿಚಾರನ ಏನೋ ಗೊತ್ತಿಲ್ಲ, ಏ ನೌಕರಿ ನೀನು ಹಾಕು ಅಂತ ಹೇಳಿಬಿಟ್ಟು, ಆಯ್ತಮ್ಮ ಹಾಕೋಣ ಅಂತ ಹೇಳಿಬಿಟ್ಟು, ಲಕ್ಕೀಲಿ ಏನಾಗಿದೆ ಆಗ್ತಕ್ಕಂಥ ಪೀರಿಯಡ್ ಯಾಕೆ ಬೆಳೀತು ಅಂತಂದರೆ, ಆ KAB ಇಲಾಖೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿ ಅಂತಂದರೆ ನನ್ನ ಕ್ಲಾಸ್ಮೇಟ್ ಕೃಷ್ಣಪ್ರಸಾದ್ ಅವರ ತಂದೆ ಶ್ರೀಕಂಠಯ್ಯ, ಸೂಪರಿಂಟೆಂಜಿನಿಯರ್ ಸಾಹೇಬು. ಈ ಹಿಮ್ಸೆಲ್ಫ್ ಈಸ್ ಎ ಅಪಾಯಿಂಟಿಂಗ್ ಅಥಾರಿಟಿ ಅಂತ ನನಗೆ ಆಗಿನ ಸಂದರ್ಭದಲ್ಲಿ ಗೊತ್ತು. ಯಾವ ಮಟ್ಟದ ಅಧಿಕಾರಿಗಳು ಅವಾಗೇನು ನಾವು ವಿದ್ಯಾರ್ಥಿಗಳ ಜೀವನದಲ್ಲಿ ಅಷ್ಟೊಂದು ನಾವು ಸ್ಟಡಿ ಮಾಡಿರೋದಿಲ್ಲ. ಒಂದು ಹೇಳಬಲ್ಲೆ, ಅವ್ರ ಸಣ್ಣ ನಾವು ಒಳ್ಳೆ ಟೇಬಲ್ ಟೆನಿಸ್ ಪ್ಲೇಯರ್ಸು, ದಿನ ಬೆಳಗಾದ್ರೆ ನಾವು ಜೊತೆಯಲ್ಲೇ ಕಾಲ ಕಳಿತಕ್ಕಂಥದ್ದು, ಕಾಲೇಜಿಗೆ ಹೋಗ್ತಕ್ಕಂಥದ್ದು, ಕಾಲೇಜ್ ಮುಗಿದ ತಕ್ಷಣ ಸಾಯಂಕಾಲ ಅವ ಮನೆಯಲ್ಲೇ ಕಾಲ ಕಳಿತಕ್ಕಂಥ ಸಂದರ್ಭ ನನಗೆ ವಿಶೇಷವಾಗಿ ಒದಗಿ ಬಂದಿತ್ತು. ಅದು ಒಂದು ಸಂದರ್ಭ, ನಮ್ಮ ಅಣ್ಣ KAB ನೌಕರಿ ಮಾಡ್ತಿದ್ದು ಅಂತೇಳಿ ನನ್ನ ಹಳ್ಳಿಯಿಂದ ನಾನು ನಮ್ಮ ತಾಯಿ ಮುಂಡಾವಾದಿಗೆ ಹೋಗಿ ಅಣ್ಣನ ಜೊತೆಯಲ್ಲಿ ನಾವು ಅಲ್ಲಿ ಉಳ್ಕೊಂಡ್ಬಿಟ್ಟು ಅಲ್ಲೇ ನಮ್ಮ ಜೀವನ ಸಾಗಿತು. ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಅಧಿಕಾರಿನ ನಾವು ಏನಂತ ಮಾತಾಡ್ತಿದ್ವಿ ಅಂದ್ರೆ ಅಂಕಲ್ ಅಂಕಲ್ ಅಂತ ಮಾತಾಡ್ತಾ ಇದ್ವಿ. ಹಿಂಗಾಗಿ ಆ ಒಂದು ಪೋಸ್ಟ್ಗೆ ಅಪ್ಲೈ, ಪೋಸ್ಟ್ ಅಂದ್ರೆ ಸ್ಮಾಲ್ ಒಂದು STC ಲೆವೆಲ್ ಆಫ್ ಪೋಸ್ಟು, ಆ ನೌಕರಿಗೆ ಅಪ್ಲೈ ಮಾಡಿದ್ದಾಯ್ತು. ನಮ್ಮ ತಾಯಿದ ದೂರದೃಷ್ಟಿನ ಹೇಳಿದ್ನಲ್ಲ ತಮಗೆ ಈಗಾಗಲೇ, ಯಾಕಂದ್ರೆ ಅಣ್ಣನ ಶೆಲ್ಟರ್ನಲ್ಲಿ ನಾನು ಓದ್ತಾ ಇದ್ದವನು. ಹೀಗಾಗಿ ನಾವು ಒಂದು ಬೆಳಿಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಎಂಬುದು ನಮ್ಮ ತಾಯಿಗೆ ಅನಿಸ್ತೋ ಏನೋ ಗೊತ್ತಿಲ್ಲ. ಅವಾಗ ನಾವು ಅಪ್ಲೈ ಮಾಡಿದ್ವಿ. ಅವಾಗ ಆ ಅಧಿಕಾರಿಗಳಿಗೆ ನಮ್ಮ ತಾಯಿ ಒಳಗೊಂಡಂತೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ನಮ್ಮ ತಾಯಿಯವಾಗ ನನಗೆ ನೌಕರಿ ಮಾಡ್ಬೇಕಂತ ಅಪೇಕ್ಷೆ ಪಟ್ಟಿದ್ದಾರೆ, ನನಗೆ ಸೆಲೆಕ್ಷನ್ ಮಾಡಿ ಅಂತ ಕೇಳಲಿಲ್ಲ ನಾನು ಹಕ್ಕು ಬಾಧ್ಯತೆಯಿಂದ, ಸರ್ ನಿಮ್ಮ ಆಫೀಸಲ್ಲಿ ನನ್ನ ಪೋಸ್ಟಿಂಗ್ ಕೊಡಿ ಅಂತ ಕೇಳಿದೆ. ಹೀಗಾಗಿಬಿಟ್ಟು ಅವರು ಕೂಡ ತಮ್ಮ ಒಂದು ಲೈಫ್ ಸ್ಟೈಲ್ಗೆ ಮಗನ ವಿದ್ಯಾಭ್ಯಾಸಕ್ಕೆ ಹೋಲಿಕೆ ಮಾಡಿ ಯಾಕೆ ಇನ್ನು ಮುಂದೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಗಳಿಸಿ ಅಧಿಕಾರಿ ಆಗೋದಿಲ್ವಾ ಅಂತಕ್ಕಂಥ ಪ್ರಶ್ನೆ ಬಂತು. ಅವಾಗ ನಮ್ಮ ತಾಯಿ ಒಂದೇ ಮಾತು ಹೇಳಿದ್ರು ಹಳ್ಳಿ ಭಾಷೆನಲ್ಲಿ, ಏನೇನೇ ಆಗಲಿ ನಮ್ಮ ಮಗ ಅಣ್ಣನ ಇದರಲ್ಲಿ ಬೆಳೀತಾ ಇದ್ದಾನೆ, ಓದ್ತಾ ಇದ್ದಾನೆ, ಮುಂದಿನ ಜೀವನ ಹ್ಯಾಂಗೋ ಏನೋ, ನೌಕರಿ ಮಾಡ್ಲಕ್ಕೆ ಒಂದು ಚಾನ್ಸ್ ಕೊಡ್ರಿ ಇವನಿಗೆ ಅಂತ ಹೇಳಿಬಿಟ್ಟು ಸರಿ ಅಂತೇಳಿ ಆ ಹಿನ್ನೆಲೆಯಲ್ಲಿ ನನಗೆ 24 ಪೋಸ್ಟ್ಗಳಲ್ಲಿ ನಾನು ಒಂದು KAB ಕೆಟಗರಿನಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ನು ಈ ಅಯ್ಯಣ್ಣ.

0: ಅಪ್ಪನೆ. ನಿಜವಾಗ್ಲ ಭಗವಂತ ದೊಡ್ಡವನು, ಅದನ್ನ ನೆನೆಸ್ಕೊಂಡ್ರೆ ಮುಂದೆ ಅದ ಆಗದೇ ಇದ್ದ ಮುಂದೆ ಹೆಂಗ್ ಬೆಳೀತಿದ್ದೋ ಏನೋ ಗೊತ್ತಿಲ್ಲ ಸರ್. ಹೀಗಾಗಿ ನಾನು ದೈವವಂತ ಕೆಬಿ ಇಲಾಖೆಯಲ್ಲಿ ಸೇರಿಕೊಂಡು ಒಳ್ಳೆ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಅವಕಾಶ ಸಿಕ್ತು.
1: ಈ ನಿಟ್ಟಿನಲ್ಲಿ 40 ವರ್ಷಗಳ ಕಾಲ ಕೆಬಿಯಲ್ಲಿ ತಾವು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೀರಿ. ಈಗ ನಾವೆಲ್ಲ ಹೇಳ್ತೀವಿ ಮನೆಯ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ಜೀವನದುದ್ದಕ್ಕೂ ತಮ್ಮ ತಾಯಿ ಪ್ರೇರಣೆಯಾಗಿ ಮುಂದೆ ಸಾಗಿಸ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಸರ್. ಬಾಲ್ಯ ಜೀವನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲಿ ಜನಿಸಿದ್ರಿ ತಾವು, ತಮ್ಮ ತಂದೆ ತಾಯಿ ಬಾಲ್ಯ ಜೀವನದ ನೆನಪುಗಳು ಏನು ಕಾಡ್ತವೆ ತಮಗೆ
0: ಸರ್? ಬಾಲ್ಯ ಜೀವನ ಅಂತಂದರೆ ಈ ಶಾಪುರ ತಾಲೂಕಲ್ಲಿ ಭೀಮಗುಡಿ ಅಂತ ತಾವು ಕೇಳಬಹುದು, ಅಪ್ಪ ಕೃಷ್ಣಪ್ಪ ಜಟ್ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನದ ದಿಗ್ಗಿ ಅಂತ ಹೇಳ್ಬಿಟ್ಟು ಒಂದು ಬಡ ಕುಟುಂಬನೇ ಅಂತ ಹೇಳ್ಬೋದು, ರೈತಾಪಿ ಕುಟುಂಬನೇ ಇರ್ತಕ್ಕಂಥ ಒಂದು ಸ್ವಲ್ಪ ಲ್ಯಾಂಡ್ಸ್ ಹಿನ್ನೆಲೆಯಲ್ಲಿ ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆವಾಗ ನಮ್ಮಣ್ಣ ಬಂದ್ಬಿಟ್ಟು ಇನ್ನೇನಮ್ಮ ನಮಗೆ ಅಲ್ಲಿ ಮನೆ ಕೊಟ್ಟಿದ್ದಾವೆ, ನೌಕರಿ ಅಲ್ಲೇ ಇದೆ, ಇಲ್ಲಿ ಇದೇನು ಮಾಡೋದಿದೆ, ಅಲ್ಲೇ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನನ್ನ ತಾಯಿನ ನನ್ನನ್ನು ಓದಿಸ್ಲಿಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಕ್ವಾರ್ಟರ್ಸು ಆಗಲೇ ಹೇಳಿದ್ ಅಲ್ಲಿ ತಮ್ಮ ಕ್ಯಾಂಪ್ ಏರಿಯಾದಲ್ಲಿ ನಾವು ಸ್ವಾಭಾವಿಕವಾಗಿ ಬೆಳೆದ್ವಿ. ಆಗಿನ ಕಾಲದಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, 1976 ರೈಟ್ ಫ್ರಮ್ 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್.
1: ಯಾವ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ರಿ?
0: ವಿಜಯನಗರ ಹೈಸ್ಕೂಲ್ ಸರ್, ವಿಜಯನಗರ ಹೈಸ್ಕೂಲ್, ಆಮೇಲೆ ಗವರ್ಮೆಂಟ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಮುಂಡಾಬ ಡ್ಯಾಮ್, ನೋಟೆಡ್ ಹೈಸ್ಕೂಲ್, ಆಮೇಲೆ PUC ಹೊಸಪೇಟೆ ಕಾಲೇಜು, ವಿಜಯನಗರ ಕಾಲೇಜ್ ಕೂಡ. ಹೀಗಾಗಿ ಅದು ನಮ್ಮ ದೈವ ಸರ್, ನಮ್ಮ ಅಣ್ಣ ಕೇಬಿಲ್ ನೌಕರಿ ಸಿಕ್ಕದೇ ಒಂದು ದೈವ ಹಿನ್ನೆಲೆ ನಾವು ಬಂದ್ವಿ.
1: ತಮ್ಮ ಆರಂಭಿಕ ಔದ್ಯೋಗಿಕ ದಿನಗಳು ಹೇಗಿದ್ದವು ಸರ್?
0: ಈಗ ನಿಜ ಹೇಳ್ಬೇಕಂದ್ರೆ ಟು ಫ್ಯಾಕ್ಟ್ ನನಗೆ ಆಫೀಸ್ನಲ್ಲಿ ಏನು ಕೆಲಸನೇ ಇಲ್ಲ ಸರ್. ಅಲ್ಲಿ ಅಧಿಕಾರಿಗಳು ತುಂಬಾ ಸಂತೋಷ ಪಡ್ತಾ ಇದ್ರು. ಅಲ್ಲಿ ಏನಪ್ಪ ಯಲಬುರ್ಗದಲ್ಲಿ ಅಂತಂದ್ರೆ ಅಲ್ಲಿ ಏನು ಕಾಲ ಕಳೆಯಕ್ಕೆ ಯಾವುದೇ ಎಂಟರ್ಟೈನ್ಮೆಂಟ್ ಸಂಬಂಧ ಸಂದರ್ಭನೇ ಇಲ್ಲ. ಒಂದು ಸಣ್ಣ ಒಂದು ದೊಡ್ಡ ಹೋಬಳಿ ಪ್ಲೇಸ್ ಇದ್ದಂಗೆ ಸರ್, ತಾಲೂಕು ಸಚ್ಚೆ ಬ್ಯಾಕ್ವರ್ಡ್ ಪ್ಲೇಸ್ ಅದು. ಎಲ್ಲ ಇಲಾಖೆಗಳು ನಮ್ಮ ಕೆಬಿ ಕಾಲೋನಿಗೆ ಬರ್ತಾ ಇದ್ದವು, ಬ್ಯಾಡ್ಮಿಂಟನ್ ಆಟ ಆಡ್ತಿದ್ದವು. ದಟ್ ವಾಸ್ ದ ಇಕ್ವೇಷನ್ ಆಫ್ ದಿ ಸ್ಪೋರ್ಟ್ಸ್. ಅದರಲ್ಲಿ ನಾನು ಒಳ್ಳೆ ಪ್ಲೇಯರ್ ಕೂಡ. ಹಿಂಗಾಗಿ ನನ್ನ ಒಂದು ಬ್ಯಾಡ್ಮಿಂಟನ್ ಸಂಬಂಧಪಟ್ಟಂತಾನೆ ಬಹಳ ಅಪೇಕ್ಷಣೀಯವಾಗಿ ಗುರುತಿಸ್ತಾ ಇದ್ರು, ಹೆಮ್ಮೆ ಪಡ್ತಾ ಇದ್ರು. ನನಗೂ ಆಫೀಸ್ಗೆ ಹೋಗಿ ಕಾಲ ಕಳೆಯೋದು ಅಷ್ಟೇನೆ, ಜಸ್ಟ್ ಸಾಯಂಕಾಲ ಆದ ತಕ್ಷಣ ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಿ ಭಾಗಿಯಾಗ್ತಿದ್ವಿ. ಆಮೇಲೆ ಎಲ್ಲವೂ ನನಗೆ ಪ್ರೀತಿ ವಿಶ್ವಾಸದಿಂದ ಬಹಳ, ಏ ನಮಗೆ ಒಳ್ಳೆ ಹುಡುಗ ಬಂದಾನೆ, ಚೆನ್ನಾಗಿದ್ದಾನೆ, ನಮ್ಮ ಸ್ಪೋರ್ಟ್ಸ್ ಟೀಮ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ. ಕೆಲಸ ಮಾಡ್ತಕ್ಕಂಥದ್ದು ಏನಂತ ಇಲ್ಲ ಸರ್, ಕೆಲವೊಂದಿಷ್ಟು ಡಿಸ್ಪ್ಯಾಚ್ ಕೆಲಸ ಕೊಡ್ತಿದ್ದು, ಆಫೀಸ್ ಲೆಟರ್ಸ್ ಕಳಿಸೋದು ಮಾಡೋದು, ಮೇಂಟೆನೆನ್ಸ್ ಆಫ್ ಫೈಲ್ ಸಂಬಂಧಪಟ್ಟಂತೆ ಕೆಲಸನೇ ವಹಿಸ್ಕೊಂಡು ಹೋಗ್ತಿದೆ. ಒಂದ್ ತಿಂಗ್ ನಮ್ಮ ಅಧಿಕಾರಿಗಳು ನೆನೆಸ್ಬೇಕು ಇವತ್ತಿನ ಸಂದರ್ಭಕ್ಕೆ, ರಾಜಶೇಖರ್ ಜಂಗಮ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಆಗಿನ ಸಂದರ್ಭದ ಅಧಿಕಾರಿ ಸರ್, ಒಳ್ಳೆ ಡಿಸಿಪ್ಲಿನ್ಡ್ ಆಫೀಸರು, ತುಂಬಾ ನಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದು. ಇನ್ನು ವಿಎನ್ ಬಳ್ಳಾವಳ್ಳಿ ಅಂತ ಹೇಳಿ ಸೀನಿಯರ್ ಅಕೌಂಟೆಂಟ್, ಅವಾಗ ಕೂಡ ಒಳ್ಳೆ ಬದಲಿ ಹುಡ್ರು ನಮಗೆ ಟ್ರೀಟ್ ಮಾಡ್ತಾ ಇದ್ದು. ಟ್ರೀಟ್ ಅಂದ್ರೆ ಹೆಂಗೆ ನಾವು ಹೆಂಗೆ ಬೆಳಿಬೇಕು, ಹೆಂಗೆ ಶಿಸ್ತಿನಿಂದ ಇರಬೇಕು ಅಂತಕ್ಕಂಥ ಮನೋಭಾವನೆ ಭಾಳಷ್ಟು ಹೇಳ್ತಾ ಇದ್ದಾರೆ ಸರ್. ಅದು ಒಂದು ಪಾರ್ಟ್ ಆಫ್ ಪ್ರೇರಣೆ ನಮಗೆ, ನಮ್ಮ ಜೀವನದಲ್ಲಿ ಬೆಳ್ಕೊಂಡು ಬರಲಿಕ್ಕೆ ಪ್ರೇರಣೆ. ಅಂಥ ಆಫೀಸರ್ ಹತ್ರ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ದೈವ ಅಂತಲೇ ಹೇಳ್ತೀನಿ ಸರ್.
1: ಅಂಥ ಮಹನೀಯರಿಂದ ಸದ್ಗುಣಗಳನ್ನು
0: ಖಂಡಿತ,
1: ಹಾಗೆ ಶಿಸ್ತನ್ನು ಸಮಯ ಪಾಲನೆಯನ್ನು ತಾವು ಪಾಲಿಸ್ತಾ ಬಂದು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇಷ್ಟು ಮೇಲ್ಸ್ತರಕ್ಕೆ ಬರೋದಕ್ಕೆ ಕಾರಣ ಅಂತ ಹೇಳ್ತೀರಿ.
0: ಎಸ್ ಸರ್,
1: ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಸರ್. ಹಾಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಸರ್ ಈಗ?
0: ಸರ್, ನಾನು ಯಲಬುರ್ಗದಿಂದ ನಾನು ರಾಯಚೂರಿಗೆ ಬಂದೆ. ನಂದು ಮನೋಭಾವ ಹೆಂಗಿತ್ತಂತಂದ್ರೆ, ನಾವು ಕೆಲಸ ಮಾಡಬೇಕು, ಅಧಿಕಾರಿಗಳಿಗೆ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ಬೇಕು, ನಮ್ಮನ್ನು ಗುರುತಿಸ್ಬೇಕು, ಏನ್ ಹೇಳಿದ ಕೆಲಸ ಒಳ್ಳೆ ಆಸಕ್ತಿಯಿಂದ ಮಾಡ್ತಾ ಇದೀವಿ ಸರ್. ಹೆಚ್ಚಿನ ಹುದ್ದೆ ದರ್ಜೆ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಅದು ಏನಾಗ್ತಿತ್ತು, ಇಂಪ್ರೆಸ್ ಆಗ್ತಿದ್ವು ಆಫೀಸರ್ಸ್ ನಮ್ಮ ಮೇಲೆ. ಅದು ಒಂದು ಕೆಲಸ ಕಲಿಯಕ್ಕೆ ನಮಗೆ ಸಾಧುವಾಯಿತು. ಕಾಲಕ್ರಮೇಣವಾಗಿ ಯೂನಿಯನ್ ಆಕ್ಟಿವಿಟೀಸ್ಗಳು ಇದ್ವು ಇಲ್ಲೆಲ್ಲ, ಅವಾಗೆಲ್ಲ ಒಳ್ಳೆ ಉತ್ತಮವಾದ ಸಮಿತಿಯ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ವು. ಸಹಜವಾಗಿ ನಾವುಗಳು ಸ್ವಲ್ಪ ಹೆಚ್ಚಿನ ಆಕ್ಟಿವಿಟೀಸ್ಗಳಿಂದ ಸ್ವಲ್ಪ ಮುಂದುವರೆದು ಮೂಮೆಂಟ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರಿಗೆ ಸಹನೆ ಇಲ್ಲದೆ ನೋಡ್ತಕ್ಕಂಥದ್ದು ಬಂತು ಸಂದರ್ಭ. ಅವಾಗ ನಮ್ಮನ್ನು ಬೆಳೆಸ್ಬಾರ್ದು, ನಮ್ಮನ್ನು ದೂರ ಇಡಬೇಕು, ಇವಾಗ ಬೆಳೆದ್ಬಿಟ್ಟು ನಮಗೆ ಒಂದು ಇದು ಅನ್ನಿಸ್ತಕ್ಕಂಥದ್ದು ಏನೋ ಮನೋಭಾವನೆ ಬಂದಿರಬೇಕೇನೋ. ಅನಿವಾರ್ಯವಾಗಿ ನಮಗೆ ಆ ಒಂದು ಸಂದರ್ಭದಲ್ಲಿ ಆ ರಾಯಚೂರಿನಿಂದ ಹೊರಗಡೆ ಮಾಡ್ತಕ್ಕಂಥ ವೆರಿ ಬ್ಯಾಡ್ ಡೇಸ್ ನಾವು ಅನುಭವಿಸಿದ್ವಿ. ಅದು ನಮಗೆ ಒಂಥರ ಜೀಲ್ ಬಂದ್ಬಿಡ್ತು ಸರ್. ನಾವು ಎಲ್ಲ ಕಾರ್ಮಿಕರ ಸಂಬಂಧಪಟ್ಟಂಥ ಕಾರ್ಮಿಕರು ಅಂದರೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಲೈನ್ಮನ್ಗಳಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ನಾವು ಯಾಕೆ ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಮುಂದಾಗಿಬಿಟ್ಟು ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಬೆಳೆಸಿ ಕಮಿಟಿ ರಚನೆ ಮಾಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಗಿನ ಟೈಮ್ನಲ್ಲಿ ನಾನು ಹೂವಿನಡಗಲಿ ಟ್ರಾನ್ಸ್ಫರ್ ಆಗಿತ್ತು. ಅವಾಗ ನಂದೇ ಆದ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಲಿಂದ ಅವಾಗ ನನಗೆ ಹೆಲ್ಪ್ ಮಾಡಿದ್ವು. ತಕ್ಷಣದಲ್ಲೇ ನಮ್ಮ ಹುಡುಗನ 24 ತಾಸಲ್ಲಿ ರಾಯಚೂರಿನಲ್ಲ ನೋಡಬೇಕು, ರಾಯಚೂರಿಗೆ ಒಗ್ಗರಣೆ ಮಾಡಿಕೊಡಿ ಅಂತಂದಾಗ ಇಮ್ಮಿಡಿಯೇಟ್ ಆಗಿ ನಾನು ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ರಾಯಚೂರಿನಲ್ಲಿ ಒಂದು ಇತಿಹಾಸನ ಆಯ್ತು ಸರ್. ಸೊ ತದ್ನಂತರದಲ್ಲಿ ನಾವು ಕೆಲವೊಂದು ಸ್ನೇಹಿತರನ್ನು ಒಳಗೊಂಡಂತೆ ಎಲ್ಲ ಎಂಪ್ಲಾಯೀಸ್ಗಳ ಒಂದು ವಿಶ್ವಾಸ ಗಳಿಸಿ ನಮ್ಮದೇ ಆದ ಒಂದು ಯೂನಿಯನ್ ಕಮಿಟಿ ಮಾಡ್ಲಿಕ್ಕೆ ನಾವು ಯಶಸ್ವಿ ಆದ್ವಿ ಸರ್. ಆವಾಗಿಂದ ಆರ್ಗನೈಸೇಷನ್ ಬೆಳಲಿಕ್ಕೆ ಒಂದು ಅವಕಾಶ ಸಿಕ್ತು ನಮಗೆ.
1: ಹೀಗೆ ಸೇವೆ ಮಾಡ್ತಾ ಮಾಡ್ತಾ ಈ ಹೋರಾಟದ ಹಾದಿಯನ್ನ ತಾವು ಹಿಡಿದ್ರಿ, ಹಾಗೆ ಅನೇಕ ತಮ್ಮ ಸ್ನೇಹಿತರಿಗೆ ಹಾಗೆ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ಆ ಸಮಸ್ಯೆಗಳಲ್ಲಿ ತಾವು ಕೂಡ ಭಾಗಿಯಾಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೈಗೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ರಿ. ಈ ನಿಟ್ಟಿನಲ್ಲಿ ಏನೇನು

ಸೆಕ್ಯೂರಿಟಿ ಆಗಿದ್ದಾಗ ಕೂಡ ಆಗಿನ ಸಂದರ್ಭದಲ್ಲಿ ರೆವೆನ್ಯೂ ಫಾಲಿನ್ ಭಾಳ ಆಗ್ತಿತ್ತು ಮತ್ತು ಟಿ ಎನ್ ಡಿ ಲಾಸಸ್ ಜಾಸ್ತಿ ಆಗಿತ್ತು ಸರ್. ಅದಕ್ಕೆ ನಮ್ಮನ್ನು ಒಂದ್ಸಲ ಮೀಟಿಂಗ್ನಲ್ಲಿದ್ದಾಗ ಮಂಜುಳ ಮೇಡಮ್ನವರು, ಏನ್ರಿ ನಿಮಗೂ ಭಾಳ ಜವಾಬ್ದಾರಿ ಇದೆ, ಇಲಾಖೆ ಡೆವಲಪ್ಮೆಂಟ್ ಫೋಕಸ್ ಕಾಣಬೇಕಂತಂದ್ರೆ ರೆವೆನ್ಯೂ ಕಲೆಕ್ಷನ್ ಇಲ್ಲ, ಟಿ ಎನ್ ಡಿ ಲಾಸಸ್ ಕಡಿಮೆ ಇದಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ, ನಿಮ್ಮದು ಒಂದು ಕಾಂಟ್ರಿಬ್ಯೂಷನ್ ಬೇಕಲ್ಲ ಯೂನಿಯನ್ ಇಂದ ಅಂತಂದಾಗ, ನಮ್ಮ ಎಕ್ಸಿಕ್ಯೂಟಿವ್ ಇವತ್ತು ಇಲ್ಲ ದಿವಂಗತ ಗೋಪಾಲ್ ಸಾಹೇಬ್, ಇಲ್ಲ ಮೇಡಮ್ ತುಂಬಾನೇ ವರ್ಕರ್ಸ್ಗೆಲ್ಲ ಮೋಟಿವೇಟ್ ಮಾಡಿಬಿಟ್ಟು ಕೆಲಸದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಆಗಿದ್ದಾವೆ, ಭಾಳಷ್ಟು ಯೂನಿಯನ್ ಆ್ಯಕ್ಟಿವಿಟೀಸ್ ಅಷ್ಟೇ ಮಾಡ್ತಾ ಇಲ್ಲ, ಇಲಾಖೆ ಕೆಲಸಗಳನ್ನು ತೊಡಸ್ಕೊಳ್ಳಿಕ್ಕೆ ತುಂಬ ಮುಂದೆ ಆಗಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದಕ್ಕೆ, ಆವಾಗಿನ ಸಂದರ್ಭದಲ್ಲಿ ಮಂಜುಳ ಮೇಡಮ್ ಸೋಕಾರ್ಡ್ ಐ ಎ ಎಸ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟು, ಯಾಕೆ ಇವಾಗೊಂದು ತಾಲೂಕ ದತ್ತು ಕೊಡಬಾರ್ದು ನಾವು ಪೋಗಸ್ ಅಚೀವ್ ಮಾಡಲಿಕ್ಕೆ ಅಂತ ಹೇಳಿದೆ ಮೇಡಮ್. ಆವಾಗ ನಾನು ಆಯಿತು ಮೇಡಮ್ ಮಾಡ್ತೇವೆ, ನನಗೆ ಫೆಸಿಲಿಟೀಸ್ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಭಾಗಿಯಾಗಿಬಿಟ್ಟು ನಮ್ಮ ಜನಗಳ ಜೊತೆಯಲ್ಲಿ ನನ್ನ ಆ್ಯಕ್ಷನ್ ಪ್ಲ್ಯಾನಿಂದ ರೆವೆನ್ಯೂ ಕಲೆಕ್ಷನ್ಗೆ ಭಾಗಿಯಾಗ್ತೇನೆ ಅಂತೇಳಿ ಅದು ಸಾಧನೆ ಮಾಡಿ ತೋರಿಸಿದ್ವಿ ಸರ್, ಅಪ್ರಿಸಿಯೇಷನ್ ತೊಗೊಂಡಿದ್ವಿ, ಮಾನ್ಯ ಸಬ್ ಡಿವಿಷನ್ ಕೊಟ್ಟಿದ್ದು, ಮಾನ್ಯ ಒಳಗೊಂಡಿದ್ದೆ ಒಂದೇ ಸಬ್ ಡಿವಿಷನ್ ಇತ್ತು, ಆ ಕೆಲಸಗಳನ್ನು ಮಾಡಿ ನಮಗೇನೋ ಒಂದು ಉತ್ಸಾಹ ಸರ್, ನಾವು ಕೆಲಸ ಮಾಡಬೇಕು, ನಾವು ಮೆಚ್ಚುಗೆನ ಗಳಿಸ್ಕೋಬೇಕು, ಕ್ರೆಡಿಟ್ ತೊಗೊಳ್ಬೇಕಂತಕ್ಕಂಥ ಹುಚ್ಚುತನ ನಮಗೆ ಭಾಳ ಇತ್ತು, ಬಹುಶಃ ಈಗಿನ ದಿವಸಕ್ಕೆ ಅದೇ ನಮಗೆ ಬೆಳೆಸಿರ್ತಕ್ಕಂಥದ್ದು ಸರ್. ಇನ್ನು ಮುಂದುವರೆದು ನಿಮ್ಗೆ ಹೇಳಬೇಕು ಅಂತಂದ್ರೆ, ಇವನ್ ಆಫ್ಟರ್ ಮೈ ರಿಟೈರ್ಮೆಂಟ್ ನಾನೇನು ಸಂಘಟನೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಅಡ್ಮಿನಿಸ್ಟ್ರೇಷನ್ನಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಅವೆಲ್ಲವುಗಳು ಅಧಿಕಾರಿಗಳು ಭಾಳಷ್ಟು ಗಮನಿಸ್ತಾ ಇದ್ರು ಸರ್, ನಮಗೆ ಭಾಳ ಎನ್ಕರೇಜ್ ಕೂಡ ಮಾಡ್ತಾ ಇದ್ರು. ಈ ಒಂದು ಉದಾಹರಣೆ ಹೇಳ್ತೀನಿ ಸರ್, ತಮಗೆ ಈಗಿನ ಸಂದರ್ಭ ನಾನು ರಿಟೈರ್ಮೆಂಟ್ ಆಗಿ 8 ವರ್ಷ ಆಗಿದೆ, RTPSನಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನನ್ನ ಈ ಹಿಂದೆ KEBL ನಡೆಸಿರ್ತಕ್ಕಂಥ ಚಟುವಟಿಕೆಗಳ ವಾಸನೆ ಬಡಿದು ಅಥವಾ ಇನ್ಯಾವ ಹೇಳಿದ್ದಕ್ಕೂ ಸಂಬಂಧಪಟ್ಟಂತೆ ಒಂದು ಫೈನ್ ಡೇ ನನಗೆ ಬಂದುಬಿಟ್ಟು, ಸರ್ ನಾವು ಇಷ್ಟು ವರ್ಕರ್ಸ್ ಇದ್ವಿ, ನಮಗೆ ಕೆಲವೊಂದು ವಿಷಯಗಳಲ್ಲಿ ಶೋಷಣೆ ಒಳಗಾಗಿದ್ವಿ, ತಾವು ಕಾರ್ಮಿಕ ಮುಖಂಡತ್ವ ಹೊಂದಿಬಿಟ್ಟು ಅನೇಕರಿಗೆ ಸಹಕಾರಿ ಆಗಿದ್ದೇವೆ ನಿಮ್ಮ ಇಲಾಖೆಯಲ್ಲಿ, ನಮ್ಮ ಇಂತಿಂಥ ಇಸ್ಯೂಗಳಿದ್ದಾವೆ ಸರ್, ಯಾವಿಂದ ಸಹಕಾರಿ ಆಗಿಲ್ಲ ನಮಗಂತ ಬಂದಾಗ ತಕ್ಷಣದಲ್ಲೇ ನಾನು ಹಚ್ಚಿಕೊಳ್ಳಿಲ್ಲ, ವಿಷಯ ಏನಂತೆಲ್ಲ ತಿಳ್ಕೊಂಡು ದಾಖಲೆಗಳನ್ನೆಲ್ಲ ಪರಿಶೀಲಿಸಿದಾಗ, ನಾನು ಇದು ಆಗಬೇಕಾಗಿತ್ತು, ನಿಮಗೆಲ್ಲ ಕಾಯಮತಿ ಆಗಬೇಕಾಗಿತ್ತು, ಇದು ನಾನು ನನ್ನದೇ ಆದ ಒಂದು ಕರೆಸ್ಪಾಂಡೆನ್ಸ್ ನೇಚರ್ನಲ್ಲಿ ಆಗ್ಬೋದು, ನನಗೂ ಗೊತ್ತಿರ್ತಕ್ಕಂಥ ಕೆಲವು ಆಫೀಸರ್ಸ್ಗಳಿದ್ದಾರೆ ಸೀನಿಯರ್ಸು, ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರ ಸಹಕಾರದಲ್ಲಿ ನಿಮಗೆ ನಾನು ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಕಾಲಿಟ್ಟೆ ಸರ್. ಅಂದರೆ ಓನ್ಲಿ ಕೂಲ್ ಹ್ಯಾಂಡ್ಲಿಂಗ್ ಪ್ರೊಸೆಸ್, ಆ್ಯಶ್ ಹ್ಯಾಂಡ್ಲಿಂಗ್ ಪ್ರೊಸೆಸ್ ಅಂತೀವಿ, ಅವಾಗಷ್ಟೇ ಸೀಮಿತಗೊಂಡಂತೆ. ಬೈ ದಟ್ ಟೈಮ್ ದೇ ವರ್ 148 ವರ್ಕರ್ಸ್, ಇವಾಗ ಅನ್ಯಾಯ ಆಗಿದಂತ ಮನದಟ್ಟಾಯ್ತು ನನಗೆ. ಸೊ ಅವೇನು ಮಾಡಿಬಿಟ್ಟು ನನಗೆ ಇನ್ವೈಟ್ ಮಾಡಿಬಿಟ್ಟು ಒಂದು ಗೌರವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡು ನನ್ನ ಸಹಕಾರ ಕರೆಸ್ಪಾಂಡೆನ್ಸ್ನಲ್ಲಿ ನನ್ನ ಬಿಂಬಿಸಿಬಿಟ್ಟು ಮ್ಯಾನೇಜ್ಮೆಂಟಲ್ಲಿ. ಸೊ ಆವಾಗ ನಾನು ಮೀಟಿಂಗ್ನಲ್ಲಿ ಎಲ್ಲ ಒಂದು ಕೂತ್ಕೊಂಡು ಮಾತಾಡ್ತಕ್ಕಂಥ ಅವಕಾಶ ಸಿಕ್ಕ, ಇವುಗಳನ್ನೆಲ್ಲ ನಾನು ಪ್ರತಿಪಾದನೆ ಮಾಡಿದೆ. ಅವಾಗ ಮನದಟ್ಟಾಗಿದೆ ಸರ್, ಕಾಂಟ್ರಾಕ್ಟ್ ಸಿಸ್ಟಮ್ ಅಬಲಿಷ್ ಆಗಿದ್ದಾಗೆ ಕೂಡ ನಾವು ನಿಯಮ ಬಾಹ್ಯವಾಗಿ ನಾವು ಟೆಂಡರ್ ಪೋಕೆಗಳನ್ನು ಕೊಡ್ತಾ ಇದ್ದೇವೆ ಅಂತ ಮನದಟ್ಟಾಗಿದೆ. ಆಮೇಲೆ ವೆರಿ ಕೋ ಇನ್ಸಿಡೆನ್ಸ್ಲಿ ಸೋ ಕಾಲ್ಡ್ ರೆಸ್ಪೆಕ್ಟೆಡ್ ಜಾನ್ ಮೈಕಲ್ ಕುನ್ನಾ, ಹಾನರಬಲ್ ರಿಟೈರ್ಡ್ ಜಡ್ಜಸ್ ಆಫ್ ದಿ ಹೈಕೋರ್ಟ್ ಸರ್, ಅವರು KPC ಮಾನಿಟರಿಂಗ್ ಚೇರ್ಮನ್. ಆ ಸಂದರ್ಭದಲ್ಲಿ ನಾನು ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗಮನಿಸಿದರು. ನಾನು ಪ್ರತಿಪಾದನೆ ಮಾಡಿದೆ, ನಮಗೆ ವಿಷಯಗಳ ತಲೆ ಇದ್ದಾಗ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಸರಳವಾಗಿ ನಾನು ಹೇಳಬಲ್ಲೆ, ಎಕ್ಸ್ಪ್ಲೇನ್ ಮಾಡಬಲ್ಲೆ ಸರ್. ಅದು ಅವಾಗ ಮನದಟ್ಟಾಯಿತು, ಈ ವ್ಯಕ್ತಿಗತ ವಿಚಾರಗಳ ಧಾವೆಗಳಿದ್ದಾವೆ, ಈತ ಈ ವರ್ಕರ್ಸ್ಗೆ ಆಗ್ತಕ್ಕಂಥ ಅನ್ಯಾಯಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ನ್ಯಾಯ ಕೊಡಿಸ್ತಕ್ಕಂಥದ್ದು, ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆತಕ್ಕಂಥದ್ದು ಇವ ಒಂದು ಮೈಂಡ್ ಸೆಟಪ್ನಲ್ಲಿ ಇದೆ, ಇವನ್ನ ಯಾಕೆ ನಾವು ರೆಪ್ರೆಸೆಂಟೇಟಿವ್ ಮಾಡಬಾರ್ದು RTPS ಮಾನಿಟರಿಂಗ್ ಸಮಿತಿಯಲ್ಲಿ ಅಂತ ತೀರ್ಮಾನ ತಗೊಂಡು ನನ್ನ ಬಗ್ಗೆ ರೆಕಮೆಂಡ್ ಕಮಿಷನರ್ ಲೇಬರ್ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ಗೆ ಪ್ರಸ್ತಾಪ ಕೊಟ್ಟರು ಸರ್, ಇವನ್ನ RTPS ಮಾನಿಟರಿಂಗ್ ಸಮಿತಿ ರೆಪ್ರೆಸೆಂಟೇಟಿವ್ ಆಗಿ ಮಾಡಬೇಕು ಅಂದಾಗ ನನಗೆ ಗೌರ್ಮೆಂಟಿಂದ ಆದೇಶ ಬಂತು. ಆಫ್ಟರ್ ದ್ಯಾಟ್ ಪ್ರತಿಯೊಂದು ವಿಷಯಗಳಲ್ಲಿ ಸರ್, ಸ್ಕಿಲ್ಡ್ ಆಗಿರ್ಬೋದು ಅನ್ಸ್ಕಿಲ್ಡ್ ಆಗಿರ್ಬೋದು, ಅವನ್ನೆಲ್ಲ ಗುರುತಿಸ್ತಕ್ಕಂಥದ್ದಾಗಬೇಕು, ಅದಕ್ಕೆ ತಕ್ಕಂಥ ವೇತನ ಕೊಡ್ತಕ್ಕಂಥದ್ದಾಗಬೇಕು, ಇನ್ಫ್ಯಾಕ್ಟ್ ಬೋನಸ್ ಅನ್ವಯಿಸ್ತದೆ, 20 ವರ್ಷ ಇತಿಹಾಸದಲ್ಲಿ ಬೋನಸ್ ಕೊಡಲಿಕ್ಕೆ ಬಂದಿಲ್ಲ, ಮುಂದಾಗಿಲ್ಲ ಆ ಕಾಂಟ್ರಾಕ್ಟ್ಸ್ಗಳಿಗೆ, ಮೊದಲೇ ವೇತನ ಪರಿಷ್ಕರಣೆ ಸ್ವಲ್ಪ ವೇತನ ತಗೊಳ್ತಕ್ಕಂಥದ್ದೇ ಮಿನಿಮಮ್ ಕಡಿಮೆ ಪ್ರಮಾಣ, ಅದರಲ್ಲಿ ಈ ಹಿಂದೆ PF ವಂಚಿತವಾಗಿದ್ದಾವೆ, ESI ವಂಚಿತವಾಗಿದ್ದಾವೆ, ಅವೆಲ್ಲ ಸೆಕ್ಷನ್ ವೈಸ್ ನಾವು ಏನು ರೀಕನ್ಸಲ್ ಮಾಡಿಬಿಟ್ಟು ಇಂತಿಂಥ ವಿಷಯಗಳಲ್ಲಿ ಹಿಂಗಾಗಿದೆ ಅಂತೆಲ್ಲ ಸಾಕಷ್ಟು ಕರೆಸ್ಪಾಂಡೆನ್ಸ್ ಮಾಡಿ ಮಾಡಿ ಮಾಡಿ ಆ ಮ್ಯಾನೇಜ್ಮೆಂಟ್ಗೆ ಒಂದು ತಲೆವಾದಂಗೆ ಆಗಿಬಿಟ್ಟಿತ್ತು ಸರ್. ಸೊ ಎಲ್ಲ ಎಚ್ಚೆತ್ತುಕೊಂಡು ಕೊಡ್ತಕ್ಕಂಥ ಆಗಿನ ಸಂದರ್ಭಕ್ಕೆ ಮಿನಿಮಮ್ ವೇಸ್ ಕೊಡ್ಲಿಕ್ಕೆ ಮುಂದಾದವು. ನಂತರದಲ್ಲಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಆಗ್ತಕ್ಕಂಥದ್ದು ಇನ್ನಾದರೂ ಪೆಂಡಿಂಗ್ ಉಳ್ಕೊಂಡಿದೆ, ಬಟ್ ಬೋನಸ್ ಕೊಡೋದೆಲ್ಲ ಯಶಸ್ವಿಯಾದ್ವಿ. ಯಾಕಂದ್ರೆ ಇದೆಲ್ಲ ಆಗಿಲ್ಲ ಅಂದಾಗ ಮೇಲೆ ಕಮಿಷನರ್ ಲೇಬರ್ ಸಂಬಂಧಪಟ್ಟವರಿಗೆಲ್ಲ ನೋಟಿಸ್ ಕೊಟ್ಟು ಲೇಬರ್ ಆ್ಯಕ್ಟ್ ಪ್ರಕಾರ ಬೋನಸ್ ಆ್ಯಕ್ಟ್ ಪ್ರಕಾರ ಇವು ಬೋನಸ್ ಎಲಿಜಿಬಲ್ ಕೊಡಬೇಕು ಅಂದಾಗ ನಾನು ಸಾಕಷ್ಟು ಪ್ರತಿಪಾದನೆ ಮಾಡೋಕ್ಕಂತ ಬಂದಿದ್ದಕ್ಕೆ ಲಾಸ್ಟ್ ಇಯರ್ ಬೋನಸ್ ಕೊಟ್ಟಿದ್ದಾವೆ, ಈ ಸಲನೂ ಬೋನಸ್ ಕೊಟ್ಟಿದ್ದಾವೆ, ಆಮೇಲೆ ವರ್ಷ ಇನ್ಕ್ರಿಮೆಂಟ್ಸ್ ಕೊಡೋದ್ರಲ್ಲಿ ಕೂಡ ನಮ್ಮ ಕಮಿಟಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಮೇನ್ ಟಾರ್ಗೆಟ್ ಆಫ್ ಮೈ ಅಚೀವ್ಮೆಂಟ್ ಎಟ್ RTPS ಮ್ಯಾನೇಜ್ಮೆಂಟ್ ಈಸ್ ದೋಸ್ 140

0: date of that period analysis. Now it is reduced to 109 because of that death cases and retirement cases. Minus ಆಗಿದ್ದಕ್ಕೆ 109 ಮಂದಿದು ಕಾಯಮಿತಿ ಆಗಬೇಕು ಅಂತಕ್ಕಂಥ ಪ್ರತಿಪಾದನೆ ನಾವು ಲೇಬರ್ ಮಿನಿಸ್ಟರ್ ಹತ್ರ ಇಟ್ಟಾಗ ಒನ್ ಫೈನ್ ಡೇ ಎರಡು ಮೂರು ಸಲ ನಮ್ಮನ್ನು ಕಾಲ್ ಮಾಡಿ ಮೀಟಿಂಗ್ ಕೂಡ ಮಾಡಿದ್ದಾಗಿದೆ ಸರ್. ನಾವು ಏನಪ್ಪ ಅಂತಂದರೆ ನಿಯಮಬದ್ಧವಾಗಿ ಕಾನೂನು ಉಲ್ಲಂಘನೆ ಮಾಡಿ ನಡೆಸ್ತಕ್ಕಂಥದ್ದು ಹಿಂಗಾಗಿದೆ ಸರ್. ಈ ಹಿಂದೆಯೇ ಅವ್ರಿಗೆ ಸವಲತ್ತು ಕೊಡಬೇಕಾಗಿತ್ತು, ಕಾಯಮತಿ ಆಗಬೇಕಾಗಿತ್ತು, ಮಾಡಿಕೊಡಿ ಅಂದಾಗ ಆ ಹಿಂದಿನಿಂದನೇ ಕೊಡಬೇಕಾದ್ರೆ ಏನಾಗ್ತಿತ್ತು, ಇಷ್ಟೊಂದು ಬಜೆಟ್ ಆಗುತ್ತೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ಕೊಡಲಿಕ್ಕೆ ಆಗೋದಿಲ್ಲ ಅಂತಂದಾಗ ನಾವು ಮತ್ತೆ ನಮ್ಮ ಜಡ್ ಸಾಹೇಬ್ ಜಾನ್ ಮೈಕಲ್ ಕುನ್ನ ಸಾಹೇಬ್ ವಿಚಾರ ಹಂಚಿಕೊಂಡಾಗ ದೇ ಹ್ಯಾವ್ ಗಿವನ್ ಎ ವೆರಿ ಗುಡ್ ಸಜೆಷನ್ ಸರ್. ನೋಡಿ ಮಹಾಮನೆಯವರೇ, ಸರ್ಕಾರದ ನೀತಿಗಳು ಹಿಂಗೆ ಇರ್ತದೆ, ದುಡ್ಡಿಲ್ಲ, ಈಗ ಮಾಡ್ತೀನಿ, ಆಗ ಮಾಡ್ತೀನಿ ಅಂತಕ್ಕಂಥದ್ದು. ನಾವಾಗಲೇ ಭಾಳಷ್ಟು ದಿವಸಗಳ ಕಾಲ ಹಗರಣ ಆಗೋಗ್ಬಿಟ್ಟಿತ್ತು. ಯು ಗೋ ಟು ದಿ ಹೈಕೋರ್ಟ್, ದೇ ಯು ಗೆಟ್ ಜಸ್ಟಿಸ್. ಇವನ್ ಐ ಟು ಹ್ಯಾಸ್ ರೆಕಮೆಂಡೆಡ್ ದಿ ಇಶ್ಯೂ ಟು ದಿ ಗೌರ್ಮೆಂಟ್ ಲೆವೆಲ್ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಾಗ ನಾವು 109ನಲ್ಲಿ 83 ಜನಗಳ ಸಂಬಂಧಪಟ್ಟಂತೆ ಕಾಯಮತಿ ಆಗಲೇಬೇಕು ಅಂದಾಗ ಒಬ್ಬ ಒಳ್ಳೆ ವಿಲಾಸ್ ಕುಮಾರ್ ಅಡ್ವೊಕೇಟ್, ಸೀನಿಯರ್ ಮೋಸ್ಟ್ ಈ ಲೇಬರ್ ಸಂಬಂಧಪಟ್ಟಂತೆ, ಕಾರ್ಮಿಕ ಸಂಬಂಧಪಟ್ಟಂತೆ ಒಳ್ಳೆ ನಿಯಮಗಳನ್ನು ಪರಿಣಿತರಿದ್ದಾರೆ ಸರ್. ಎಷ್ಟೋ ಇವನ್ ವಿಮ್ಸ್ ಹಾಸ್ಪಿಟ್ಲ್ ಕೇಸಸ್ನ ಅವರೇ ಹ್ಯಾಂಡಲ್ ಮಾಡಿದ್ದು. ಹೀಗಾಗಿ ಖಂಡಿತ ಇದಕ್ಕೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಮುಂದಾಗುತ್ತೆ ಅಂತಂದಾಗ ಜಸ್ಟ್ 1 ವೀಕ್ ಬ್ಯಾಕು ಆ ತೀರ್ಪು ಕೂಡ ಒಂದು ಅನೌನ್ಸ್ ಆಗಿದೆ ಸರ್. ಅದಾಯ್ತು ಅಂತಂದರೆ ಆ 109 ಕುಟುಂಬಗಳಿಗೆ ನಮ್ಮ ಅಲ್ಪ ಕೊಡುಗೆ ಸೇವೆ ಸಲ್ಲಿಸಿದಂತಕ್ಕಂಥ ನೆಮ್ಮದಿ ನಮಗೆ ಸಿಗ್ತಕ್ಕಂಥದ್ದು ನಾವು ಆಶಾ ಮನೋಭಾವನೆಯಿಂದ ಇದ್ದೇವೆ ಸರ್. ಇದು ಒಂದು ಒನ್ ಪಾರ್ಟ್ ಆಫ್ ಮೈ ಸರ್ವಿಸ್ ಎಟ್ ಆರ್ ಟಿ ಪಿ ಎಸ್.
1: ಎಂಥ ಮಹಾನ್ ಕಾರ್ಯ ಸರ್, 109 ಜನಗಳಿಗೆ ಅಲ್ಲ ಅಥವಾ ಮತ್ತೆ ಅವರ ಕುಟುಂಬದವರಿಗೆ ತಾವು ಒಂದು ಸುಂದರವಾಗಿರತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದಾಯಕವಾಗಿರತಕ್ಕಂಥ ಹಾಗೆ ಎಲ್ಲರೂ ಹೆಮ್ಮೆ ಪಡತಕ್ಕಂತಹ ವಿಷಯ ಸರ್. ಹಾಗೆ ಈ ನಿಟ್ಟಿನಲ್ಲಿ ಕೆಎಬಿ ಪಿಂಚಣಿದಾರರ ಸಂಘದಲ್ಲೂ ಕೂಡ ತಾವು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಹೇಳಿ ಸರ್, ಯಾವಾಗ ನಿವೃತ್ತಿ ಹೊಂದಿದ್ರಿ ತಾವು? ಹಾಗೆ ನಿವೃತ್ತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸ್ಕೊಂಡ್ರಿ ಅಂತ ಸವಿ ನೆನಪು ನೆನಪು ಮಾಡ್ಕೊತಾ ಇದ್ರಿ. ಆ ಕ್ಷಣಗಳು ಏನ್ ನೆನಪಾಗ್ತವೆ ಸರ್, ನಿವೃತ್ತಿ ಹೊಂದಿರತಕ್ಕಂತ ಕಾರ್ಯಕ್ರಮದ?
0: ಸರ್, ಅದೊಂದು ಹೇಳ್ತೀನಿ. 2018 ನಾನು ನಿವೃತ್ತಿ ಹೊಂದೆ ಸರ್. ರಿಯಲಿ ಐ ಮಸ್ಟ್ ಬಿ ಹ್ಯಾಪಿ ಟು ಕನ್ವೇ ದಿ ಡೆವಲಪ್ಮೆಂಟ್ಸ್ ಆನ್ ದ ಅಕೇಶನ್ ಆಫ್ ಮೈ ಫಂಕ್ಷನ್ನು. ಮೈ ಫಂಕ್ಷನ್ ವಾಸ್ ಕ್ವೈಟ್ ಡಿಫ್ರೆಂಟ್ ಆ್ಯಂಡ್ ಇಟ್ ವಾಸ್ ಸೋ ಬಿಗ್ ಇನಫ್ ಅಂತ ಹೇಳಬಲ್ಲೆ. ಯಾಕಂದ್ರೆ ನಂದು ನನಗೆ ಕೊಚ್ಚಿಕೊಂಡು ಹೇಳಲಿಕ್ಕಿಲ್ಲ. ನಾವೇನೋ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಏನೋ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಅನೇಕ ಅಧಿಕಾರಿಗಳ ಪ್ರೀತಿ ವಿಶ್ವಾಸಕ್ಕೆ ನಾವು ಪಾತ್ರವಾಗಿದ್ವಿ, ವರ್ಕರ್ಸ್ಗೆ ಪಾತ್ರವಾಗಿದ್ವಿ. ನಾಟ್ ಓನ್ಲಿ ಎಟ್ ವ್ಯಾಚು ಸರ್ವಿಂಗ್ ಆಫ್ ದಿ ಹೋಲ್ ಜಸ್ ಕಾಮ್, ನಾಟ್ ಓನ್ಲಿ ಜಸ್ ಕಾಮ್, ಯು ಒನ್ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ, ಬ್ಯಾಂಗ್ಳೂರ್ ಆಲ್ಸೋ. ಸೊ ಆಗಿನ ಸಂದರ್ಭಕ್ಕೆ ನನ್ನ ಫಂಕ್ಷನ್ ರಿಟೈರ್ಮೆಂಟ್ ಫಂಕ್ಷನ್ ರಂಗ್ ಮಂದಿರದಲ್ಲಿ ಆಯ್ತು ಸರ್. ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ರಂಗ್ ಮಂದಿರ್ ಆಫ್ ಎನಿ ಆಫ್ ದಿ ಆಫೀಸರ್, ಎನಿ ಆಫ್ ದಿ ಎಂಪ್ಲಾಯ್. ಆ ದೊಡ್ಡ ಮಟ್ಟದ ಫಂಕ್ಷನ್ ಡಿ ಸಿ ಅವರು ನಮಗೆ ಪರ್ಮಿಷನ್ ಕೊಟ್ಟು ಅಲ್ಲಿ ಒಂದು ಹಿಸ್ಟಾರಿಕ್ ಫಂಕ್ಷನ್ ಅಂತ ಹೇಳ್ಬೋದು ಸರ್. ಸುಮಾರು ಎಲ್ಲ ಕಡೆಯಿಂದ ಬಂದಿದ್ದೆ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರ್, ಇವನ್ ಫ್ರಮ್ ಬ್ಯಾಂಗ್ಳೂರ್ ಆಫ್ ಮೈ ನೋನ್ ಪರ್ಸನಲ್ ಆಫೀಸರ್ಸ್.
1: ಹಾಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ತಾವು. ಯಾವೆಲ್ಲ ಪ್ರಶಸ್ತಿ
0: ಕೊಟ್ಟಿದ್ದಾರೆ? ಇಲ್ಲಿ ಗೋನಾಳ ಪ್ರತಿಷ್ಠಾಪನೆ ಒಂದು ಸಂಸ್ಥೆ ಇತ್ತು, ಐ ವಾಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ದಟ್ ಪ್ರತಿಷ್ಠಾ, ನಾನು ಮೊದಲಿಗೆ ಸರ್ ಕೆ ಇ ವಿನಲ್ಲಿ. ಆಮೇಲೆ ಈ ಸರ್ಟಿಫಿಕೇಟ್ಸ್ ಹೇಳಿದೆ, ಹಿಂದೆ ಮಂಜುಳಾ ಮೇಡಮ್ ಐ ಎಸ್ ಆಗಿದ್ದಾಗ ಅಪೋಸಿಷನ್ ಸೆಲೆಕ್ಟ್ ಕೊಟ್ಟಿದ್ದಾವೆ.
1: ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಏನೆಲ್ಲ ವ್ಯತ್ಯಯಗಳನ್ನು ಗಮನಿಸಿದ್ರೆ?
0: ಇಲ್ಲ ಸರ್, ಏಜ್ ಫ್ಯಾಕ್ಟರ್ನಲ್ಲಿ ನಿಮಗೆ ಈಗ ಗಮನಕ್ಕೆ ತರ್ತೇನೆ. ನಾನು ಐ ಹ್ಯಾವ್ ಅಂಡರ್ಗಾನ್ ಬೈಪಾಸ್ ಸರ್ಜರಿ 2011-12 ಏನಾಗಿದೆ ಎಲ್ಲ ಒಳ್ಳೇದಕ್ಕೆ ಆಗಿದೆ ಅನ್ಕೋಬೇಕು ಸರ್, ಎಷ್ಟೋ ಜನ ಗೊತ್ತಿಲ್ಲದೆ ಇದಾಗಿದ್ದಾರೆ.
1: ಹೌದೌದು ಸರ್,
0: ಬಟ್ ಓನ್ಲಿ ಏಜ್ ಫ್ಯಾಕ್ಟರ್ ಇರ್ತದೆ. ಏನ್ ಸರ್, ಶುಗರ್ ಬಿಪಿ ಇರ್ತದೆ, ನಾರ್ಮಲ್ ಆಗಿ ಅವೆಲ್ಲ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ತೀನಿ. ಮನೆಯಲ್ಲಿ ಕಾಳಜಿ ಮಾಡ್ತಕ್ಕಂಥ ಇದಾವೆ ನಮಗೆ. ಆಮೇಲೆ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಒಂದು ದೇವಸ್ಥಾನ ಸಮಿತಿ ಇದೆ, ಈಶ್ವರ ದೇವಸ್ಥಾನ ಸಮಿತಿ ಅಂತ ಹೇಳ್ಬಿಟ್ಟು, ನಮ್ಮದೇ ಆದ ಒಂದು ಟೀಮ್ ವರ್ಕ್ ಇದೆ ಸರ್. ಎಲ್ಲ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಏನ್ ಸರ್, ಚೆನ್ನಾಗಿದೆ ಲೈಫ್ ಸ್ಟೈಲ್, ಅಂತೂ ನೆಮ್ಮದಿದಾಯಕ ಇರ್ತದೆ. ಹೆಚ್ಚಿನ ಆಸೆನೇ ಇಲ್ಲ, ನೆಮ್ಮದಿ ಇಲ್ಲ, ಏನ್ ಬೇಕು ನಮ್ಗೆ ಆಸೆ ಹೇಳ್ರಿ.
1: ಯಾರ್ಯಾರು ಇದ್ದಾರೆ ಸರ್ ಕುಟುಂಬದಲ್ಲಿ?
0: ಕುಟುಂಬ ನಾನು, ನನ್ನ ಮಿಸ್ಸಸ್, ನನ್ನ ಮಗ ಸೊಸೆ. ಐ ವೆರಿ ಲಕ್ಕಿ ಇನಫ್ ಟು ಹ್ಯಾವ್ ಮೈ ಡಾಟರ್ ಇನ್ ಲಾ. ನನ್ನ ಮಗಳು ಬೇರೆ ಡಾಕ್ಟರ್ ಮದುವೆ ಮಾಡಿಕೊಟ್ಟು ಸಬ್ಸ್ಟಿಟ್ಯೂಟ್ ಆಗಿ ಬಂದಾಳೆ ಮಗಳಾಗಿ. ಒಳ್ಳೆ ಒಳ್ಳೆ ಫ್ಯಾಮಿಲಿ, ಪಾಟೀಲ್ ಫ್ಯಾಮಿಲಿ, ಅವ್ರು ರಿಟೈರ್ಡ್ ಆಗಿದ್ದಾವೆ, ಹಾಗಾಗಿ ಬರ್ತವೆ ಹೋಗ್ತವೆ. ನಮ್ಗೆ ಎರಡು ಕಿಡ್ಸ್ ಅದಾವೆ,
1: ಮೊಮ್ಮಕ್ಕಳಿದ್ದಾರೆ,
0: ಮಕ್ಕಳು, ಒಬ್ಬಳು ಫಸ್ಟ್ ಸ್ಟ್ಯಾಂಡರ್ಡ್, ಎಲ್ಲ ಕಿಡ್ಸಿನಲ್ಲಿ ಓದ್ತಿದ್ರು, ಫಸ್ಟ್ ಸ್ಟ್ಯಾಂಡರ್ಡ್ ಅಟ್ ನವೋದಯ ಸೆಂಟರ್ ಸ್ಕೂಲು. ಇನ್ನೊಂದು ಸ್ಮಾಲ್ ಕಿಡ್ ಇದೆ, ಅದು ಜಸ್ಟ್ LKG. ಅದೊಂದು ಡ್ಯೂಟಿ ನನಗೆ. ನನ್ನ ಡ್ಯೂಟಿ ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದು ಕಾಯಿಪಲ್ಲೆ ತಗೊಂಬರೋದು, ಎರಡು ದಿವಸಕ್ಕೊಂದ್ಸಲ ಮೊಮ್ಮಗಳು ಸ್ಕೂಲ್ ಬಿಟ್ಟು ಕರ್ಕೊಂಬರೋದು,

0: ಅದು ಬೈಂಡಿಂಗ್ ಡ್ಯೂಟಿ ನಮ್ದು.
1: ಇಲ್ಲಿವರೆಗೆ ತಾವು ಬಂದು ಇದುವರೆಗೆ ತಮ್ಮ ಜೀವನದ ಅನುಭವಗಳನ್ನು, ಹೋರಾಟದ ಹಾದಿಯನ್ನು ನಮ್ಮ ಶ್ರೋತೃ ಬಾಂಧವರ ಜೊತೆಗೆ ಹಂಚಿಕೊಂಡ್ರೆ ಅದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್. ತಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.

0: ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:37 ವಾಣಿಜ್ಯ ಪ್ರಕಟಣೆ, ಸರಿಯಾಗಿ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ।
4: ಅರೇಂಜ್ಮೆಂಟ್ ಆಯ್ತು। ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
5: ತೋರ್ಸು। 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ, ಅದು ನೋಡ್ಕೊಂಡು। ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ।
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ।
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಹಾಗೂ ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕೆಪಿಎಸ್ ಶಾಲೆಗಳನ್ನು ಸಮಗ್ರವಾಗಿ ಉನ್ನತೀಕರಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯ ಅಕ್ಷರಾಭ್ಯಾಸದಿಂದ 12ನೇ ತರಗತಿಯವರೆಗೆ ಆಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿರುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲೆಗೆ ತಲುಪಲು ಸಂಪೂರ್ಣ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಇರುತ್ತದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳನ್ನು ಬೆನ್ನತ್ತದೆ, ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕೇವಲ ಅಂಕಗಳನ್ನು ಗಳಿಸುವ ಸ್ಪರ್ಧಾತ್ಮಕ ಮನೋಭಾವಕ್ಕಿಂತ ನೈತಿಕತೆ ಹಾಗೂ ಸಂಸ್ಕಾರತೆಯ ಶಿಕ್ಷಣವನ್ನು ನೀಡುವುದು ಇಂದಿನ ಸಮಾಜದ ಅತ್ಯಗತ್ಯವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ತಿಳಿಸಿದರು. ವಾಲ್ಮೀಕಿ ನಿಗಮದ ಹಣ ಅಕ್ರಮ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕೈಗೊಳ್ಳಲಾಗಿರುವ ಹೋರಾಟ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದಕ್ಕೆ ಜೆಡಿಎಸ್ ಸಹಕಾರ ನೀಡಲಿದೆ ಎಂದು ಪಕ್ಷದ ಧುರೀಣ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಸ್ವಾತಂತ್ರ್ಯ ಉದ್ಯಾನದಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಹಗರಣ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಹೆದರಿರುವ ಆಡಳಿತ ಪಕ್ಷ ವಿಪಕ್ಷಗಳ ವಿರುದ್ಧವೇ ಪ್ರತಿಭಟನೆ ಮಾಡಲು ಮುಂದಾಗಿದ್ದು ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದೆ ಎಂದು ಆಪಾದಿಸಿದರು. ಮುಖ್ಯಮಂತ್ರಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ನೈಸ್ ಮತ್ತು ಬಿಡದಿ ವಿಷಯ ಚರ್ಚೆಗೆ ಅವಕಾಶ ಕಲ್ಪಿಸಲಿದ್ದಾರೆ ಎನ್ನುವ ಆಶಾಭಾವನೆ ಇದೆ ಎಂದು ಆರ್ ಅಶೋಕ ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುವ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಧಾರವಾಡದ ಹಿರಿಯ ರಂಗ ನಿರ್ದೇಶಕಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಆಯ್ಕೆಯಾಗಿದ್ದಾರೆ. ವಿಶ್ವೇಶ್ವರಿ ಅವರು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ರಾಜ್ಯ ಹೊರರಾಜ್ಯದಲ್ಲಿ ತರಬೇತಿ ಶಿಬಿರ ನಡೆಸಿ 40ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳ ಜೊತೆಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸುಮಾರು 40 ವರ್ಷಗಳಿಂದ ನಾನು ಈ ರಂಗಭೂಮಿ ಹಾಗೂ ಜನಪದ ಕಲಾ ಪ್ರಕಾರಗಳಲ್ಲಿ ತೊಡಗಿಕೊಂಡಿದ್ದು ಈ ಸಲ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಅನ್ಸದ. ಹೆಣ್ಮಕ್ಳು ನಾಟಕಕ್ಕೆ ಬಂದ್ರೆ ಮೂಗು ಮುರಿಯುವಂತ ಕಾಲ ಇತ್ತು ಅವಾಗ. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ನೀನಾಸಂ ಸೇರ್ಕೊಂಡು ಹವ್ಯಾಸಿ ರಂಗಭೂಮಿಗೆ ಕಾಲಿಟ್ಟೆ. ಅನೇಕ ಸಂಘಟನೆಗಳಾಗಿರಬಹುದು, ನಾಟಕ ಅಕಾಡೆಮಿ ಆಗಿರಬಹುದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರಬಹುದು, ನನ್ನನ್ನ ಖುದ್ದಾಗಿ ಕರೆದು ರಂಗ ತರಬೇತಿ ಶಿಬಿರಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು.
0: ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ 2024-25 ಮತ್ತು 2025-26 ಕುಶಲ ಕಲಾ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಂಸನಾ ಪತ್ರ ನೀಡಲು 20 ಕಲಾವಿದರನ್ನು ಆಯ್ಕೆ ಮಾಡಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದ ಕರಕುಶಲ ಕಲೆಯಾಗಿರುವ ಕಿನ್ನಾಳ ಕಲೆಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಅಣ್ಣಪ್ಪ ಏಕಪ್ಪ ಚಿತ್ರಗಾರ, ಆಂಜನೇಯ ಚಿತ್ರಗಾರ ಮತ್ತು ಸಂತೋಷ್ ಕುಮಾರ್ ಚಿತ್ರಗಾರ ಆಯ್ಕೆಯಾಗಿದ್ದಾರೆ. ಈ ಕುರಿತಂತೆ ಸಂತೋಷ್ ಚಿತ್ರಗಾರ ಅವರು ಅನಿಸಿಕೆ ಹಂಚಿ.

0: ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಪ್ರಶಸ್ತಿ ನಮಗೂ ಹಾಗೂ ನಮ್ಮ ತಂದೆಯವರಿಗೂ ಒಂದೇ ಸಾರಿ ಸಿಕ್ಕಿರುವುದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವರಿಗೆ ಈಗಾಗಲೇ 60 ವರ್ಷಗಳಾಗಿದೆ. ಅವರು ಸುಮಾರು 45 ವರ್ಷಗಳಿಂದ ಈ ಕಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕಾರಣಾಂತರಗಳಿಂದ ಪ್ರಶಸ್ತಿ ತಡವಾಗಿ ದೊರಕಿದೆ, ಆದರೂ ಅವರು ತುಂಬಾ ಖುಷಿಯಾಗಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿನ್ನಾಳ ಕಲೆಗೆ ತುಂಬಾ ಒಳ್ಳೆಯ ಪ್ರಶಂಸನೆ ಸಿಗ್ತಾ ಇದೆ. ಸರ್ಕಾರ ಇನ್ನಷ್ಟು ಈ ಕಲೆಗೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಬೆಳೆಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನಿನ್ನೆ ರಾತ್ರಿ ಕರಾವಳಿಯ ಕಾವಲು ಪಡೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ನವಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಜನ ಮೀನುಗಾರರನ್ನು ಯಶಸ್ವಿಯಾಗಿ ಸಂರಕ್ಷಿಸಿದೆ. ನವಮಂಗಳೂರಿನಿಂದ 20 ನಾವಿಕ ಮೈಲಿ ದೂರದಲ್ಲಿ 9 ಜನರಿದ್ದ ಮೀನುಗಾರ ನೌಕೆ ಇಂಜಿನ್ ವೈಫಲ್ಯದಿಂದ ಸಂಕಷ್ಟದಲ್ಲಿತ್ತು. ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ಸಿಲುಕಿದವರನ್ನು ಭಾರತೀಯ ಕರಾವಳಿ ಕಾವಲು ಪಡೆಯ C-447 ಹಡಗು ಗುರುತಿಸಿ ಎಲ್ಲ 9 ಜನರನ್ನು ಸುರಕ್ಷಿತವಾಗಿ ಹಳೆ ಮಂಗಳೂರು ಬಂದರಿಗೆ ತಲುಪಿಸಿದೆ ಎಂದು ಕಾವಲು ಪಡೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನ ಮತ್ತು ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನಿರ್ಮಿಸಲು ಉದ್ದೇಶಿಸಲಾಗಿರುವ 3 ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಭೂಮಿಪೂಜೆ ನೆರವೇರಿಸಿದರು. ಒಟ್ಟು ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ, ನೇರಲಿಗೆ ಗ್ರಾಮದ ರಸ್ತೆ ಅಭಿವೃದ್ಧಿ ಹಾಗೂ ಸಮುದಾಯ ಶೌಚಾಲಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಸಚಿವರು, ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಶಾಲೆಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಶಾಲಾ ವಾಹನದ ವ್ಯವಸ್ಥೆ ಮಾಡಲಾಗುವುದು ಎಂದು ಘೋಷಿಸಿದರು. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ, ವಿಶೇಷವಾಗಿ ಕೆಪಿಎಸ್ ಶಾಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಿಷನ್ ಸ್ಥಾಪಿಸುವ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸುವುದು ಸಮಾಜದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಕಾರ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯ, ಸ್ವಾಭಿಮಾನ ಹಾಗೂ ನಾಡಿನ ಗೌರವಕ್ಕಾಗಿ ಹೋರಾಡಿದ ಅಪ್ರತಿಮ ವೀರ ಸೇನಾನಿಯಾಗಿದ್ದಾರೆ. ಅವರ ಆದರ್ಶ ಹಾಗೂ ಹೋರಾಟದ ಸಂದೇಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ಧಾರವಾಡದ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮನಸೂರು ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯದಲ್ಲಿ ಕಬ್ಬಿನ ಇಳುವರಿ ಗಣನೀಯವಾಗಿ ಕುಸಿದಿದ್ದು ಬೆಳೆ ನಷ್ಟ ಮತ್ತು ಉತ್ಪಾದನಾ ವೆಚ್ಚದಿಂದಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಬಿಕ್ಕಟ್ಟನ್ನು ನಿವಾರಿಸಲು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭವಾಗಲಿದೆ. ಪಂದ್ಯಾವಳಿ ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ ಹಾಗೂ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳು. ಪ್ರಸ್ತುತಿ ವೆಂಕಟೇಶ್ ಹೂಗಾರ್.
1: ರೈತ ಬಾಂಧವರೇ, ನಿಮಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಈ ಜಾಲಿಬೆಂಚಿಯ ಹುಸೇನಿ ಅವರು ಇದ್ದಾರೆ. ಇವರು ನಾನು ಗಮನಿಸ್ದಂಗೆ ಇವರು ಒಕ್ಕಲ್ತನೂ ಮಾಡ್ತಾರೆ, ಎಮ್ಮೆನೂ ಸಾಕಾಣಿಕೆ ಮಾಡ್ತಾರೆ, ಕಾಯಿಪಲ್ಯನೂ ಮಾರ್ತಾರೆ. ಅಂದರೆ ಈ ಮೂರನ್ನು ಹೆಂಗೆ ಮಾಡ್ಲಿಕ್ಕತ್ತಾರ ಅವರು ಅನ್ನೋದನ್ನು ನಾವು ಕೇಳಬೇಕು. ಯಾಕಂದರೆ ರೈತರಾದಂಥವ್ರು ಕೇವಲ ನಾವು ಬರೀ ಒಕ್ಕಲ್ತನ ಅಷ್ಟೇ ಮಾಡ್ತೀವಿ, ಇದ್ರಾಗ ಉಳಿಸ್ತೀವಿ, ಇದ್ರಾಗ ಶ್ರೀಮಂತರಾಗ್ತೀವಿ ಅಥವಾ ಮುಂದಕ್ಕೆ ಬರ್ತೀವಿ, ನಮ್ಮ ಮಕ್ಕಳೆಲ್ಲರನ್ನ ಶ್ರೀಮಂತರ ಮಾಡ್ತೀವಿ ಅಥವಾ ನಮ್ಮ ಮಕ್ಕಳಲ್ಲಿ ಚಲೋ ಒಳ್ಳೊಳ್ಳೆ ಓದಿಸ್ತೀವಿ ಅನ್ನೋದು ಭಾಳ ಕಷ್ಟದ ಕೆಲಸ ಈ ಕಾಲದಲ್ಲಿ. ಆದರೆ ಹುಸೇನಿ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತ, ಅದಕ್ಕೆ ಅವ್ರನ್ನ ಇವತ್ತಿನ ಅವ್ರ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ ಅಂತ. ಹುಸೇನಿ ಅವರು ನಮಸ್ಕಾರ.
2: ನಮಸ್ಕಾರ ಸರ್.
1: ನೀವು ಸ್ವಂತ ಊರು ಜಾಲಿಬೆಂಚಿನ ಅಥವಾ ಬೇರೆ ಊರ?
2: ಬೇರೆ ಊರು ಸರ್, ನಂದು ಫಸ್ಟ್ ಗೋನುವಾರ ಸರ್.
1: ಮೂಲತಃ ನೀವು ಗೋನುವಾರದವರ?
2: ಗೋನುವಾರ. ಗೋನುವಾರಲಿಂದ ನಾನು ಸಣ್ಣ ಸಿಕ್ಕವನಿದ್ದೆ. ಸಣ್ಣವನಿದ್ದೆ. ಸಣ್ಣವನಿದ್ದಾಗ ನಾವು ಅಪ್ಪ ನಮ್ಮಅಮ್ಮ ಇಲ್ಲಿಗೆ ಬಂದ್ರು ಸರ್, ಇಲ್ಲಿ ಜಾಲಿಬೆಂಚಿಗೆ. ನಮ್ಮ ತಾತನವರು ಇದ್ದರು, ನಮ್ಮ ಮಾವನವರು ಇದ್ದರು, ಅವರು ಕರ್ಕೊಂಬಂದರು. ಅವರು ಬಗಲಾಗಿಟ್ಕೊಂಡು ಕೂಲಿ ಅದು ಇದೊಂದು ಕಸಿ ಅವಾಗ 1 ರೂಪಾಯಿ 2 ರೂಪಾಯಿ ಕೊಡ್ತಿದ್ರು ಸರ್
1: ಕೂಲಿ. ನೀವು ಹೋಗಿರಿ ಕೂಲಿ?
2: ನಾವು ಹೋಗಿಲ್ಲ ಸರ್, ನಾವು ಸಣ್ಣವರಿದ್ವಿ. ನಮ್ಮ ತಾತನವರೇ ಸಾಕತ್ತ ಇದ್ದರು, ನನ್ನ ನಮ್ಮಅಪ್ಪ ನಮ್ಮ ಅಲ್ಲಿ ಇದ್ದರು ಸರ್. ಅದು ಅವಾಗ ಗೋನವರದಲ್ಲಿ ಏನು ಬೆಳೆ ಇರ್ತದಿಲ್ಲ, ಬರೇ ಬರಡು ಭೂಮಿ ಆ ತರ ಇದ್ದು ಸರ್. ಆ ತರದಲ್ಲಿ ಕೂಲಿ ಇಲ್ಲ, ಒಂದ್ ದಿವಸ ಹೋದ್ರೆ 2 ದಿನ ಇಲ್ದಪ್ಲ ಬರೀ ಜಾರಿ ಕಾಸಿಕೊಂಡು ಕುಡ್ದಿದ್ವಿ ಸರ್. ಅದು ನೆನಪಿದೆ ಸರ್.
1: ಓದಿರಿ?
2: ಓದಿಲ್ಲ ಸರ್, 8ನೇ ಕ್ಲಾಸ್ ಓದಿದೆ. ಆಯ್ತು, ಇಲ್ಲೇ ನಾನು ಇಲ್ಲೇ ತಿನ್ಕಂತೆ ತಿರ್ಕಂತೆ ಇದ್ದೆ ಸರ್. ನಮ್ಮ ತಾತನವ್ರವ್ರ ಮನೆಯಲ್ಲಿ ಅವರಲ್ಲಿ ಇದ್ದಾಗ ಅವಾಗ ನನ್ನ ಮಗಳು ಹಿಂಗಾಯ್ತಂತ ನಮ್ಮ ತಾತ. ನಮ್ಮ ತಾತ ನನ್ನ ಮಗಳದು ಹಿಂಗಾಯ್ತಲ್ಲ ಸಂಸಾರ ಅನ್ಕಸಿ ಕರ್ಕೊಂಬಂದ್ರು ಸರ್. ಗೋನುವಾರಲಿಂದ ಜಾಲಿಬೆಂಚಿ ಕರ್ಕೊಂಬಂದ್ರು ಸರ್. ಅವರು ಅದರಾಗೆ ದಗದ ಮಾಡಿ ಅವ್ರ ಕೂಲಿ ಅಕ್ಕಿ ಕೊಟ್ಟು ನಮ್ಮಅಮ್ಮಗ ನಮ್ಮ

0: ಕೂಲಿ ಹಾಕಿ ಕೊಟ್ಟು
1: ಅವ್ರಿಗೊಂದು
0: ನಮಗೊಂದು ನೆಲ ಹುಡುಕಿ ಕೊಟ್ರು ಸರ್, ಚಿಕ್ಕದಾಗಿ ಜೋಪಡಿ ಹಾಕಿ ಕೊಟ್ರು ಸರ್. ಅಲ್ಲಿಂದ ಬಂದು ಆಯ್ತು, ಇಲ್ಲಿ 1 ವರ್ಷ 2 ವರ್ಷ ಕಳೆದ ನಂತರ ಅವರು ಹಾಲು ಮೊಸರು ಮಾರ್ತಿದ್ರು, ನಮ್ಮ ತಾತನವರು ಹಾಲು ಮೊಸರು ಮಾರ್ತಿದ್ರು. ಅಮ್ಮ ನಿನಗೊಂದು 2 ಎಮ್ಮೆ ತಗೋ, ನಂಬುವೆ ತಗೊಂಡು ನೀವು ಆಮೇಲೆ ದುಡ್ಡು ಕೊಡೋಣ ಕಸಿ. ನಮ್ಮ ತಾತ ಏನು ಮಾಡಿದೆ, 2 ಎಮ್ಮೆ ಕೊಟ್ಟು ನಮ್ಮ ಅಮ್ಮನವರಿಗೆ ಕೊಟ್ಟ. ಅದರಲ್ಲಿಂದ ಹಂಗೆ 2 ತಿಂಗಳು 3 ತಿಂಗಳು ಹಂಗೆ 1 ವರ್ಷ ಇದು ಮಾಡ್ಕಾಸಿ ಒಂದು ಪಕ್ಕದಾಗ ಊರಾಗೆ 1 ಎಮ್ಮೆ ತಗೊಂಡ್ವಿ 2,500 ರೂಪಾಯಿ. ಅವಾಗ
1: ಅವಾಗ
0: ದೊಡ್ಡ ಎಮ್ಮೆ 2,500. ಆ 2,500 ಎಮ್ಮೆ ತಗೊಂಡು ಅದು ಇದು ಎಲ್ಲ ಇದು ಮಾಡಿ ಹಾಲು ಗಿಲ್ಲ ಇದು ಮಾಡಿದ್ರಿ ಮತ್ತೊಂದು 2 ತಗೊಂಬಂದಿವಿ. 5-6 ಆದವು ಸರ್. ಅವಾಗ 6 ಆಗಿ ಹಂಗೆ ಹಂಗೆ ಹಂಗೆ ಹಂಗೆ ಹಂಗೆ ಹಂಗೆ ಬೆಳೆ ಆಯ್ತು. ಮತ್ತೊಂದು 4 ಕುರಿ ತಗೊಂಡು ಕುರಿ ಸಾಕಿ ಅವೊಂದು 50-60 ಕುರಿ ಆದವು ಸರ್. 50-60 ಅದು ಲಾಸ್ಟ್ 100 ಆದವು. 100 ಆಗದೆ ನಮಗೆ ಸ್ವಲ್ಪ ನಾವು ದೀಟ ಆದ್ವಿ. ನನ್ನ ಕಾಯಕ್ ಹೋಗಂದ್ರೆ ನಾನು ಒಳ್ಳೆಪ್ಪ ಕಾಯಕಂತ ಅಂತ ನಾನಂದೆ. ಅದು ನಮ್ಮ ನಮ್ಮಪ್ಪ ಅವರೇ ಏನು ಕೆಲಸ ಮಾಡಾಗ ಆಗ್ತಿದ್ದಿಲ್ಲ, ನಿಮ್ಮಪ್ಪ ನೀನೇ ಕಾಯಪ್ಪ ಅಂತ ನಾವು ಅಪ್ಪಗೆ ಹೇಳಿ ಕಾಯಿಸಿ ಅಪ್ಪ ಎಲ್ಲ ಮಾಡ್ತಿದ್ದವ. ಮನೆ ಸಂಸಾರ ನಮ್ಮಮ್ಮ ನೋಡ್ಕೊಂತಿದ್ಲು, ಎಲ್ಲ ಮಾಡಿ ಇದು ಮಾಡಿದ್ದಕ್ಕೆ ನಮ್ಮಮ್ಮ ಕಾಲು ಮಾರಿ ಬರ್ತದ್ಲು. ನಾವು ಎಮ್ಮೆ ಕಾಯ್ತಿದ್ವಿ, ನಮ್ಗೆ ಅವಾಗ ಸಾಲಿಗೆ ಹೋಗಕ್ಕೆ ಅನುಕೂಲ ಆಗಿಲ್ಲ
1: ಸರ್.
0: ಆ ಥರ ಆಗಿ ಜಾಗ ಆಯಿತು, ಒಂದು ಮನೆ ಆಯಿತು, ರೂಮ್ ಆಯಿತು. ರೂಮ್ ಆದ ಮ್ಯಾಕ ಒಂದು ಪ್ಲಾಟ್ ತಗೊಂಡು ಇದು ಮಾಡಿಕೊಂಡು ಒಂದು ಕೆಲವು ವರ್ಷ ಹೋದ ಮ್ಯಾಕ, ಒಂದು 6-7 ವರ್ಷ ಹೋದ ಮ್ಯಾಕ ಮತ್ತೆ 1 ಎಕರೆ ಹೊಲ ತಗೊಂಡಿವಿ ಸರ್.
1: ಊರಲ್ಲಿ
0: ಇಲ್ಲಿ ಜಾಲಿ ಬೆಂಚಿಗೆ ಬಂದು, ಗೋನವಾರ ಬಿಟ್ಟು ಜಾಲಿ ಬೆಂಚಿಗೆ ಬಂದು 1 ಎಕರೆ ಹೊಲ ತಗೊಂಡು. ಆಗಿನ ರೇಟ್ ಅಂತಂದ್ರೆ 46,000 ರೂಪಾಯಿಗೆ 1 ಎಕರೆ ಇತ್ತು
1: ಅವಾಗ.
0: ಅವಾಗ
1: ಇವಾಗ ಹೆಂಗ ಅವ್ರೆ
0: ಅದೇ ಹೊಲ 22 ಲಕ್ಷ ರೂಪಾಯಿ.
1: 8 ವರ್ಷ ಆಯ್ತು.
0: 2001 ಸರ್.
1: 2001
0: ಅಂದ್ರೆ
1: 25 ವರ್ಷದ ಹಿಂದಗಡೆ.
0: 25 ವರ್ಷ ಹಿಂದಗಡೆ ಅವಾಗ ತಗೊಂಡು ಅಲ್ಲಿಂದ ಬಂದ್ವಿ. ಅದು ಹೊಲ ತಗೊಂಡ ಮೇಲೆ ಮತ್ತೊಂದು ಕೆಲವು ಎಮ್ಮೆ ಹಿಂಗೆ ಎಮ್ಮೆ ಸಾಕಂಗೆ ಹಾಲು ಮೊಸರು ಮಾರಿಕೊಂತ ಯಾರು ಬೇರೆಯವರು ಮತ್ತೆ ಹೊಲ ಲೀಜಿಗೆ ಮಾಡಿದ್ವಿ ಸರ್. ನಮ್ಮ ಸಣ್ಣ ತಾತನವರು ಒಂದು ಕಸಿ ಅವರು ರೊಕ್ಕಿಮಿ ಅಂತ ಅವಾಗ ಗಿರಿ ರಿಜಿಸ್ಟರ್ ಅಂತ
1: ಮಾಡ್ತಿದ್ರು.
0: ಗಿರಿ ಮಾಡಿದ್ರು ಸರ್, 5 ಎಕರೆ ಹೊಲ ಮಾಡಿದ್ರು ಸರ್. ಖಾಲಿ 10,000ಕ್ಕೇನು ಮಾಡಿದ್ರು ಸರ್. ಅದು 4-3 ವರ್ಷ ಆಗಿತ್ತು ಸರ್. ಅದು ಮಾಡಿ ಸರ್ ಹಿಂಗ ರೀತಿಂಗ ಹೊಲ ರಾಯಚೂರವ್ರಿಗೆ ಹೋಗುತ್ತದ ಹೆಂಗಮ್ಮ ನೀನು ಹೈನುಗಾರಿಕೆ ಮಾಡಿದ್ದಿ ನೀನು ಏನೇನು ರೊಕ್ಕ ಅಂತ ಕೇಳಿ ಕಾಸಿ ನಮ್ಮನ್ನ ಹತ್ರ ನಮ್ಮ ಸಣ್ಣ ತಾತನವರು ಇನ್ನೊಬ್ಬರು ಬೇರೆಯವರು ಬಂದು ಹೇಳಿದರು. ಹೇಳಿದರೆ ಆಯ್ತೊಳಪ್ಪ ಎಷ್ಟಾದ ನೋಡಮ್ಮ ಅಂತ ಕಾಸಿ ಇದು ಮಾಡಿ ಕಾಸಿ ಅದು 5 ಎಕರೆ ಬರೇ ಗಿರಿ ರಿಜಿಸ್ಟರ್ ಅದ್ರಾಗ ಹೋಗಿ ಅದ್ರ ಎಷ್ಟು ಅಮೌಂಟ್ ಕೊಟ್ಟು 25,000 ಕೊಟ್ಟು 6 ವರ್ಷ ಮಾಡಿ ಮತ್ತೆ ಅವ್ರ ಹೊಲ ನಾವು ಅವ್ರಿಗೆ ಬಿಟ್ಟಿವಿ ನಮ್ಮ ಸಣ್ಣ
1: ತಾತನವರಿಗೆ.
0: ನೀನು ಹಿಂಗ ಮಾಡಿದಮ್ಮ ಇವತ್ತಿನವರಿಗೆ ನೆನಸ್ತಾರೆ ಇಲ್ಲ ಅಂತ ಹೇಳಲ್ಲ.
1: ದೊಡ್ಡ ಕೆಲಸ ಅದು, ಇಲ್ಲಾಂದ್ರೆ ಮಾರಾಟ ಬೇರೆ ತಗೊಂಡು
0: ಸುಮ್ಮನೆ 25,000 ರೂಪಾಯಿದಾಗ
1: ಓದ್ತಿತ್ತು.
0: ಇವತ್ತು ಅದೇ ಹೊಲದಾಗ ಅವರು ಬೆಳೆಸಿಕೊಂಡು ತಾಯಿ ಮಕ್ಕಳು ಆರಾಮ ನಮ್ಮನ್ನ ನೆನೆಸತ್ತಾರ. ನೀವು ಬಡವರಾದ್ರ ಸಿಂತಲ್ಲ ನಮ್ಮ ಭೂಮಿ ಉಳಿಸಿದಿರಿ ನೀವು ಏನು ಏನಿಲ್ಲ ಯಾರ ರೂಪದ
1: ಋಣಾನುಬಂಧ
0: ಋಣಾನುಬಂಧ ನೀವು ಕರ್ಕೊಂಬಂದು ಇಲ್ಲಿಗೆ ಇಟ್ಟುಕೊಂಡದಕ್ಕಲ್ಲೇ ನಮ್ಮ ಪಾರ್ವದೇವಿ ನಮ್ಮ ದುರ್ಗಮ್ಮ ಉಳಿಸಿದ್ಲು ಏನಂತ
1: ಅಂತಾರ ಅಂತ. ನೀವು ಸ್ವತಂತ್ರವಾಗಿ ಒಕ್ಕಲ್ತನ ಮಾಡ್ಲಿಕ್ಕೆ ಯಾವಾಗ್ಲಿಂದ ಆರಂಭ ಮಾಡಿರಿ? ಎಷ್ಟು ವರ್ಷ ಆಯ್ತು
0: ಸರ್? ನಾನು ಮತ್ತೆ ಮಾಡೋಕೆ 35 ವರ್ಷ ಅಷ್ಟೇ.
1: 35 ವರ್ಷ ಆಯ್ತು. ಏನಂದ್ರೆ ನೀವು ಏನು ಆ 1 ಎಕರೆ ಹೊಲ ಇಟ್ಕೊಂಡು ಬೇರೆ ಏನ್ ಮಾಡ್ತಿದ್ರಿ ಅಂದ್ರೆ ಅಮ್ಮನ ಅಮ್ಮ ಮಾಡಿದ್ದೆ
0: ಅಮ್ಮ ಮಾಡಿದ್ದು 1 ಎಕರೆ ತಗೊಂಡಿದ್ದು 25 ವರ್ಷ ಆಯ್ತು. ಮೊದಲು ಬೇರೆ ಲೀಸ್ ತಗೊಂಡ್ ಮೊದಲು ಎಮ್ಮೆ ಕಾಯ್ದೆ. ಎಮ್ಮೆ ಕಾಯ್ತಾ ಕಾಯ್ತಾ ಕಾಯ್ತಾ 1 ಎಕರೆ ಹೊಲ ತಗೊಂಡ್ವಿ. ಎಮ್ಮೆ ಕುರಿ ಎಲ್ಲ ತಗೊಂಡು 1 ಎಕರೆ ಹೊಲ ತಗೊಂಡು ಇದು ಮಾಡಿದ್ವಿ. ನಾವ್ ಇನ್ನ ಕೂಡಿ ಇದ್ದೀವಿ ಸರ್, ನಮ್ಮ ಊರ ಅಣ್ಣ ತಂಬರು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡಿ ಇದ್ದೀವಿ. ಅವರು ನಮ್ಮಪ್ಪ ಕುರಿ ಓದ್ತಿದ್ದ, ನಮ್ಮಮ್ಮ ಹಾಲು ಮೊಸರು ಮಾರ್ತಿದ್ಲು, ನಾನು ಎಮ್ಮೆ ಕಾಯ್ತಿದ್ದೆ, ಸಣ್ಣ ಹುಡುಗರು ನಮ್ಮ ತಮ್ಮನವರು ಸಣ್ಣ ಹುಡುಗರು ಇದ್ರು. ಅದೇ 1 ಎಕರೆ ಹೊಲ ತಗೊಂಡಿವಿ. ಕೆಲವು ದಿನ ಹಿಂಗೆ ಮತ್ತೊಂದು 2 ಪ್ಲಾಟು ತಗೊಂಡಿವಿ. ಪ್ಲಾಟ್ ತಗೊಂಡು ಎಲ್ಲ ಇದು ಮಾಡಿಕೊಂಡು ಅಲ್ಲಿ ಜೋಪಡಿ ಹಾಕ್ಕೊಂಡು ಇದು ಮಾಡೋದ್ರಿಗೆ ಮತ್ತೆ ಒಂದು ಹಿಂಗೆ ಸಣ್ಣ ಪುಟ್ಟ ಕೆಲಸ ಅಂದ ರೈತರು ಒಂದು ಕಸಿ ಇದು ಮಾಡಿ ಬೇರೆಯವ್ರದ್ದು ಹೊಲ ಹಿಂಗೆ ಲೀಜಿಗೆ ಹಾಕ್ಕೊಂಡು ಮೆಣಸಿನ ತೋಟ ಹತ್ತಿ 4-5 ಎಕರೆ ತನ ಮಾಡ್ತಿದ್ವಿ.
1: ಈಗಲೂ ಮಾಡ್ತೀರಿ ಹೊಲ?
0: ಎಷ್ಟು
1: ಎಕರೆ ಮಾಡ್ತಾರ ಈಗ?
0: 10 ಎಕರೆ ಮಾಡ್ತೀವಿ ಸರ್. ಇವಾಗ 4-5 ವರ್ಷದಿಂದ ಲಾಸ್ ಕಾಣಿಸಲ್ವೇ, ನಾನು ಬೋರ್ ಹಾಕ್ಸಿದೆ. ಬೋರ್ ಹಾಕ್ಸಿದಾಗಳಂತ ಕಾಯಿಪಲ್ಲೆ ಹೈನುಗಾರಿಕೆ ಎರಡೇ ಬಿಟ್ಟು ನೆನ್ನೆಲ್ಲ
1: ಹೊಲ ಮಾಡಂಗಿಲ್ಲ.
0: ಇವಾಗ ಮಾಡೀನಿ ಸರ್, 5 ಎಕರೆ ಮಾಡ್ತೀನಿ ಅಷ್ಟೇ.
1: 5 ಎಕರೆ ಅಂದ್ರೆ ಕಡಿಮೆ ಮಾಡಿರಿ ಈಗ.
0: ನಾನು 1/4 ಇದ್ದಷ್ಟು ಮಾಡಿ, ನಾನು ದುಡಿದು 500 500 ಅದಕ್ಕೆ ಹಾಕಿದ್ರೆ ಇನ್ನು ನಾನು ಬರೇ
1: ಉಳಿಯಂಗಿಲ್ಲ,
0: ಉಳಿಯೋದಿಲ್ಲ ಅಂತ ಕಾಸಿ ಕಾಯಿಪಲ್ಲೆ 1 ಎಕರೆಗೆ ಕಾಯಿಪಲ್ಲೆ ಹಾಕಿನಿ ಸರ್. 1 ಎಕರೆ ಮತ್ತೆ ಹೈನುಗಾರಿಕೆ ಮಾಡ್ತೀನಿ ಇವೆರಡರಿಂದ.

0: ಅಲ್ಲಿಂದ ಹೈನುಗಾರಿಕೆದು ನಮ್ಮ ಉಳಿತಾಯ ಆಗಲಿ, ಕಾಯಿಪಲ್ಯದ
1: ಹೈನುಗಾರಿಕೆ ಅಂತ ಅಮ್ಮ ಅಮ್ಮ ಮಾಡಿದ ಬಂದಿದ್ದು, ನೀವು ಅದನ್ನ ಮುಂದುವರಿಸಿಕೊಂಡು ಬಂದಿರಿ. ಎಷ್ಟಾವ ಈಗ ಎಮ್ಮೆ? ಎಷ್ಟಾವ ಈಗ ನಿಮ್ಗೆ?
0: ನಮ್ಗೆ ಎಂಟು ಸರ್. ಇವಾಗ
1: ನಿಮ್ದೆ ಸ್ವಂತ?
0: ನಂದು ಸ್ವಂತ ಸರ್.
1: ಎಂಟು ಎಮ್ಮೆ ಅದಾವ? ಯಾರು ನೋಡ್ಕೊತಾರ?
0: ನಾನೇ ನೋಡ್ಕೊಂತೀನಿ ಸರ್.
1: ನೀವೊಬ್ರು ಇರ್ತಾರೆ?
0: ನಮ್ಮ ಮನೆಯವರು, ನಮ್ಮ ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ಅಲ್ಲಿ ತರಕಾರಿ ಹರಿತಾರ, ಕಾಯಿಪಲ್ಯ ಹೊಲದಾಗ ಕಳೆವು ಅದು ನಮ್ಮ ಹೆಣ್ಮಕ್ಳು ಇದು ಮಾಡ್ತಾರೆ ಸರ್. ನಾನು ಇಲ್ಲಿಂದ ಹಾಲು ಮೊಸರು ಕೊಟ್ಟು ಕಾಯಿಪಲ್ಯ ಮಾರಿಕೊಂಡು ಹೋಗಿ ಎಮ್ಮೆಗಳಿಗೆ ಹೋಗ್ತೀನಿ ಸರ್. ಎಮ್ಮೆಗಳಿಗೆ ಹೋಗ್ತೀನಿ.
1: ಮಕ್ಕಳು ಅದರ ಏನ್ ಮಾಡ್ತಾರೆ?
0: ಮಕ್ಕಳು ಸಾಲಿ ಓದಿರ್ತಾರೆ ಸರ್.
1: ಸಾಲ ಓದಕತ್ತಾರ?
0: ಸಾಲ ಓದಕತ್ತಿರ ಸರ್. ನಾಲ್ವರು ಸರ್, ಒಂದು ಹೆಣ್ಣು ಹುಡುಗಿನ ದೊಡ್ಡ ಮಗಳ ಕೊಟ್ಟಿದ್ದೀನಿ ಸರ್.
1: ಅಂದ್ರೆ ಈಗ ನಿಮ್ಗೆ ಒಕ್ಕಲ್ತನ ಸ್ವಲ್ಪ ಮಾಡ್ಕೊಂಡು ತರಕಾರಿ ಏನೇನು ಬೆಳಿತೀರಿ? ತರಕಾರಿ ಅಂದ್ರೆ ನಿಮ್ಮ ಈ ಭಾಗದಾಗ ಏನು ಬೆಳಿಲಿಕ್ಕೆ ಸಾಧ್ಯ?
0: ಟಮಾಟಿ ಬೆಳಿಬೋದು ಸರ್, ಹೀರೆಕಾಯಿ ಬೆಳಿಬೋದು, ಚವಳಕಾಯಿ ಬೆಳಿಬೋದು, ಬದನೆಕಾಯಿ ಬೆಳಿಬೋದು, ಪಾಲಕ್ ಬೆಳಿಬೋದು, ಪುಂಡೆ ಪಲ್ಯ, ಹಾಗಲಕಾಯಿ, ಎಲ್ಲ ತರಕಾರಿ.
1: ನೀವು ಏನೇನು ಬೆಳಿತೀರಿ ಈಗ ನಿಮ್ಮಲ್ಲಿ?
0: ಇವಾಗ ಸದ್ಯಕ್ಕೆ ಅಂತಂದರೆ ಪಾಲಕ್ಕು, ಹೀರೆಕಾಯಿ, ಟಮಾಟ, ಬದನೆಕಾಯಿ, ಸೌತೆಕಾಯಿ, ಪುಂಡೆ ಪಲ್ಯ, ಪಾಲಕ್ಕು, ಬೆಂಡೆಕಾಯಿ ಬೆಳಿತೀವಿ.
1: ಎಷ್ಟೆಷ್ಟು ಹಾಕಿರಿ? ನನಗೆ ಯಾಕೆ ಭಾಳ ಹೇಳಿಬಿಟ್ರಿ ನೀವು ಸ್ವಲ್ಪ ಹೊಲ್ದಾಗ?
0: ಅದು 5 ಸಲ, ಇದು 5 ಸಲ, 10 ಸಲ, 5 ಸಲ ಅಷ್ಟಕ್ಕೆ.
1: ಒಂದು ಎಕರೆಗೆ 5-5 ಸಲ?
0: 5-5 ಸಲ.
1: ಅದು ಅದು ಲಾಭ ಆಗುತ್ತೆ ಹಂಗಾದ್ರೆ? ಅಂದರೆ
0: ಬೆಂಡೆಕಾಯಿ ಲಾಸ್ ಆದರೆ ಹೀರೆಕಾಯಿ ಬರ್ತದೆ, ಹೀರೆಕಾಯಿ ಲಾಸ್ ಆದರೆ ಟಮಾಟಿ ಬರ್ತದೆ, ಟಮಾಟಿ ಬೇರೆ ಸರ್. ಲಾಸ್ಟ್ಗೆ ಎಲೆ ಪಲ್ಯ, ಮೆಂತ್ಯೆ, ಪಾಲಕ್ಕು ಬರ್ತದೆ ಸರ್. ಒಂದು ಸೂಡು ಈಟಿ ಇರ್ತದೆ ಸರ್, 10 ರೂಪಾಯಿಗೆ ಈಟೆ ಕೊಟ್ಟರೆ ಆಯ್ತು. ನೀನು ಟೊಮಾಟೊ ಒಂದಕ್ಕೆ 25 ಕೆಜಿ ಕೊಟ್ಟರೆ 200 ಕೊಡಲ್ಲ ಸರ್. ಅದೇ 25 ಸೂಡು ಇದ್ರೆ ಇಲ್ಲಿ 25 ರೂಪಾಯಿ ಬರ್ತದೆ.
1: ತರಕಾರಿನೇ ಚಲೋ ಬೆಳಿತೀರ ಅಂತ ನನಗೆ ಅನಿಸ್ತದೆ. ಅದು ದಿನ ದಿನ ಅಂದ್ರೆ ಸೀಸನ್ ವೈಸ್ ಇರ್ತದ? ಹೆಂಗ್ ಮಾಡ್ತೀರಾ
0: ಸರ್? ದಿನ ದಿನ ನೀನು ಹೆಂಗ ಬೀಜ ಹಾಕ್ತಿ ಸರ್? ಇದು ಇನ್ನ 20 ದಿನಕ್ಕೆ ಕಟಾವ್ ಆಗ್ತದೆ ಸರ್. ಪಾಲಕ್ ಆಯ್ತು, ಪುಂಡೆ ಪಲ್ಯ ಆಯ್ತು, ಮೆಂತ್ಯ ಆಯ್ತು,
1: 20 ದಿನಕ್ಕೆ.
0: ಹೀರೆಕಾಯಿ 40-45 ದಿನಕ್ಕೆ ಬಂದ್ರೆ ಅದು 45 ದಿನ ಬರ್ತದೆ ಸರ್. 45 ಸರ್, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಆದ್ರಗಿನ ಒಂದ್ 45 ದಿನ ಬರ್ತದೆ ಹೀರೆಕಾಯಿ. ನಮ್ಮ ಮೇಂಟೆನೆನ್ಸ್ ಇವಾಗ ಹುಳ ಬಿತ್ತಪ್ಪ ಅಂತಂದ್ರೆ ತಂದು ಇನ್ನ ಬುಳಕ್ಕಿನ ಮೊದಲು ಯಾವ್ದನ್ನ ತಂದು ಹೊಡೆದ್ರೆ ಮಾತ್ರ
1: ಉಳಿತದ.
0: ಎಲ್ಲ ಮೀರಿನ ಹೊಡೆದ್ರೆ ಏನು ಬರಲ್ಲ.
1: ಏನ್ ಯಾವ ಭೂಮಿ ಇದ್ರೆ ಚಲೋ ರೀ ತರಕಾರಿ ಬೆಳಿಲಿಕ್ಕೆ? ಯಾವ ಭೂಮಿ ಬೇಕಂತ? ಕೆಂಪು ಭೂಮಿ,
0: ಕೆಂಪು ಭೂಮಿ ಇದ್ರೇನು ತರಕಾರಿಗೆ ಅಂದ್ರೆ ಇನ್ನ ಬೆಸ್ಟ್ ಸರ್. ಏರಿಯಾಗಿನ ಬರ್ತವ, ಸಪೂರಿ ಇರ್ತದೆ, ಕಾಯಿಪಲ್ಯ ರುಚಿ ಇರಲ್ಲ, ಸಪೂರಿ ಇರ್ತದೆ.
1: ಕಪ್ಪು ಮಣ್ಣಲ್ಲಿ ಬೆಳೆದ್ರೆ,
0: ಕಪ್ಪು ಮಣ್ಣಲ್ಲಿ ಬೆಳೆದ್ರೆ
1: ಸೌಳು ಗಿವಳು ಭೂಮಿಯಲ್ಲಿ ಬೆಳಿಲಿಕ್ಕೆ,
0: ಸೌಳು ಭೂಮಿ ಆದ್ರೆ ಬದನೆಕಾಯಿ ರುಚಿ ಇರ್ತದೆ ಸರ್, ಸೌತೆಕಾಯಿ ರುಚಿ ಇರ್ತದೆ.
1: ನೀವು ಸೌತೆಕಾಯಿ ಇದು ಎಲ್ಲ ಬೆಳಿತೀರಿ? ನಿಮ್ದು ಯಾವ ಭೂಮಿ ರೀ?
0: ನಮ್ದು ಗೊರಸದ ಸರ್. ಸೌಳಿಗೆ ತಪ್ಪದ, ಈ ಕಡೆ ಏರಿಗೆ ಕಪ್ಪು ಮಣ್ಣಿಗೆ ತಪ್ಪದ.
1: ಅಂದ್ರೆ ನೀರ್ ಎಷ್ಟು ಬಿದ್ದಾವ ನಿಮ್ಗೆ? ಬೋರ್ ಎಷ್ಟು?
0: 3 ಇಂಚ್ ಬಿದ್ದಾವ ಸರ್.
1: ಸರಿ ಹೋಗ್ತಾವ ಈಗ ನಿಮ್ಗೆ ಈ ತರಕಾರಿಗೆಲ್ಲ? ಒಂದ್ ಎಕರೆಗೆ
0: ಒಂದು 1/2 ತಾಸರಾಗಿ ಕಟ್ಬೋದು ಸರ್. ಒಂದು ತಾಸರಲ್ಲಿ ಕಟ್ಬೋದು.
1: ಅಂದ್ರೆ 5-5 ಸಲ ಕಟ್ಗೆ ಅಂತ ಮಾಡ್ಕೊಂತ ಹೋಗ್ತೀರಿ?
0: ಡ್ರಿಪ್ ಹಾಕ್ಸಿನಿ ಸರ್.
1: ಡ್ರಿಪ್ ಹಾಕ್ಸ್ಬಿಟ್ಟಿರಿ? ಡ್ರಿಪ್ ಏನ್ ಹೆಂಗ್ ತಗೊಂಡ್ರಿ? ಎಲ್ಲಿ ತಗೊಂಡ್ರಿ? ಏನು ತೋಟಗಾರಿಕೆ ಇಲಾಖೆ ತಗೊಂಡ್ರಿ? ಹೆಂಗ ಅದು ಡ್ರಿಪ್ ಅಂದ್ರೆ ಹೆಂಗ್ ತಗೊಂಡ್ರಿ? ಹೆಂಗ್ ಏನ್ ಅರ್ಜಿ ಹಾಕೋದ್? ಹೆಂಗ್
0: ಅರ್ಜಿ ಹಾಕಿದಿ ಸರ್? ಅರ್ಜಿ ಹಾಕಿದ್ರೆ ಎಷ್ಟು ಬರ್ತದ ಅಂತ ಕೇಳಿದ್ರೆ 10,000 ರೂಪಾಯಿ ಬರ್ತದೆ. 10,000 ರೂಪಾಯಿ ಯಾಕಪ್ಪ ಅಂತಂದ್ರೆ, ಇಲ್ಲ ನೀವು ಸ್ವಂತ ಮಾಡಿದ್ರೆ 40-45 ಸಾವಿರ ತನಕ ಆಗ್ತದೆ. ಗೌರ್ಮೆಂಟ್ ಸಬ್ಸಿಡಿ ಕೊಡ್ತದೆ. ಸಬ್ಸಿಡಿಲಿಂದ ನಾವು ಇದು ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅವೆಲ್ಲ ಕೊಡ್ರಿ, ನಿಮ್ಗೆ ಡ್ರಿಪ್ ಮಾಡಿ
1: ಸಬ್ಸಿಡಿಯಾಗಿ
0: ಕೊಡ್ತೀವಿ. ನೀವು 10,000 ರೂಪಾಯಿ ಕೊಡ್ಬೇಕಂದ್ರೆ ಅದು ಓಕೆ ಅಂತ ಕೇಳಿ 10,000 ರೂಪಾಯಿ ಕೊಟ್ಟಿ ಸರ್.
1: ಸಬ್ಸಿಡಿಯಾಗಿ ಮಾಡಿಕೊಟ್ಟಾರ?
0: ಸಬ್ಸಿಡಿಯಾಗಿ ಮಾಡಿಕೊಟ್ರಿ.
1: ಡ್ರಿಪ್ ಇರೋದ್ರಿಂದ ಅನುಕೂಲ ಆಗ್ಯದ? ಹಂಗೆ ಬಿಟ್ರೆ ಪೈಪ್
0: ಹಂಗೆ ಬಿಟ್ರೆ ಭೂಮಿ ಗಟ್ಟಿಗಾತದ. ಒಂದು ಉಕ್ಕೇರಲ್ಲ, ಕಳೆ ಹೂ ಬೀಳ್ತದ. ಒಂದು ಇದು ಡ್ರಿಪ್ ಆದ್ರೆ ಗಿಡದಲ್ಲಿ ನೀರು ಬೀಳ್ತದ ಸರ್. ಅಲ್ಲಿ ಭೂಮಿ ಉಕ್ಕತದ, ಏನು ತುಳಿದಾಡಕ ಚಾನ್ಸ್ ಇರೋದಲ್ಲ, ಕಳೆ ಹೂ ಅವೆಲ್ಲ ಕಡಿಮೆ ಬೀಳ್ತಾವ ಸರ್.
1: ಹುಸೇನ್ ಅವ್ರು, ನನಗೆ ಕುತೂಹಲ ಏನಂತಂದ್ರೆ, ಈಗ ನೀವೇ ಮನೆಯಾಗ ಎಲ್ಲ ಮಾಡೋರು, ಈ ಹಾಲು ಯಾವಾಗ ಮಾರ್ತೀರಿ? ಈ ತರಕಾರಿ ಯಾವಾಗ ಮಾರ್ತೀರಿ? ಹೆಂಗ ಮಾಡ್ತೀರಿ ಅದನ್ನ
0: ಸರ್? ಬೆಳಗ್ಗೆ 5-5:30 ಬಂದು ಇಲ್ಲಿ ಮಾರ್ಕೆಟಲ್ಲಿ ಜಗ್ಗಿ ಮಾಲು ಹೊಂಟ್ರೆ ತರಕಾರಿ ಇದಕ್ಕೆ ಹಾಕೋತೀನಿ ಸರ್.
1: ಶಶಮಲ್ ಚೌಕಿ ಬರ್ತದೆ, ನಮ್ಮ ಆಕಾಶವಾಣಿ ಮುಂದೆ ದಾರಿ.
0: ಶಶಮಲ್ ಚೌಕಿಗೆ ಬಂದು ಹಾಕೋತೀನಿ ಸರ್. ಮತ್ತೆ ಇಲ್ಲಿಂದ ವಾಪಸ್ ಹೋಗೋಡಿಗೆಲ್ಲ ಮನೆ 6-6:30 7 ಗಂಟೆಗೆಲ್ಲ ಮನೇಲಿ ಇರ್ತೀನಿ ಸರ್. ಹೆಣ್ಮಕ್ಳೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಸರ್
1: ಹಾಲು.
0: ಅವ ಹಾಲು ಹೋಗಿ ಇನ್ನು ಇಷ್ಟು ತರಕಾರಿ ಅಲ್ಲಿ ಉಳಿಸಿರ್ತೀನಿ ಸರ್. ಆ ತರಕಾರಿ ಮತ್ತೆ ಮೊಸರು ಬೆಣ್ಣೆ ತಂದು ಇದು ಮಾಡ್ತೀನಿ ಸರ್. ಮನೆ ಮನೆಯ ಸರ್ ಕಂಟಿನ್ ಮನೆಗಳಿಗೆ ಹಾಲು ಕೊಡೋ ಮನೆಗಳಿಗೆ, ಅಮ್ಮ ಕಾಯಿಪಲ್ಲೆ ತಂದಿನಪ್ಪ ಅಂದ್ರೆ ಏನೇನು ತಂದಪ್ಪ ಅದರ ಬೆಂಡೆಕಾಯಿ, ಸೌತೆಕಾಯಿ,
1: ಹಾಲು ಜೊತೆಗೆ ಹಂಗೆ ತರಕಾರಿ
0: ಜೊತೆಗೆ ಮನೆಗಳವರಿಗೆ ಕೊಡ್ತೀನಿ ಸರ್.
1: ಮನೆಗಳಿಗೆ
0: ತೆರಿಗೆ ಸರ್
1: ಕೊಟ್ಬಿಡ್ತೀರಿ? ಅದ್ರದ್ದು ಹೆಂಗೆ ದುಡ್ಡು ನಿಮ್ಗೆ ಹಾಲಿನ ನೀವು ಹಾಲಿಂದು ದಿನ ಇಸ್ಕೊಳ್ತೀರಿ ಅಥವಾ ತಿಂಗಳಿಗೆ ಇಸ್ಕೊಳ್ತೀರಿ?
0: ದಿನ ಇಸ್ಕೊಂತೀವಿ ಸರ್, ತಿಂಗಳೇ ಇಲ್ಲ ಸರ್. ನಮ್ಗೆ ತಿಂಗಳ ನಾವು ಲೋನ್ ತಗೊಂಡಿದ್ದೀವಿ ಸರ್, MML ಅಂತ ಇಷ್ಟು, ಪ್ರೈವೇಟ್ ಲೋನ್ ತಗೊಂಡು ತಿಂಗಳಿಗೆ 30,000 ರೂಪಾಯಿ ಕಟ್ತೀನಿ ಸರ್. ನಮ್ಮ ಮನೆ
1: ಈಗ
0: ಸರ್ ಮನೆ ಖರ್ಚನ್ನು ನಡೆಸಿಕೊಂಡು ಅದಿಷ್ಟು ಹೈನುಗಾರಿಕೆ, ಕಾಯಿಪಲ್ಲೆ, ತರಕಾರಿ.

0: ಮಾಡಿಕೊಂಡದಕ್ಕಲ್ಲಿ ಲೋನ್ ತಗೊಂಡದಕ್ಕಲ್ಲಿ ತಿಂಗಳಿಗೆ 35,000 ರೂಪಾಯಿ ಲೋನ್ ಕಟ್ಟಿಗೆ ಅಂತ.
1: ಎಷ್ಟು ತಗೊಂಡಿದ್ರಿ ಲೋನ್ ಅಂದ್ರೆ ಎಷ್ಟು
0: ಸರ್? ಒಂದೇ ತಟೀಲಿ 2 ಲಕ್ಷ ತಗೊಂಡಿನಿ, ಒಂದ್ ತಟೀಲಿ 5 ಲಕ್ಷ ತಗೊಂಡಿನಿ ಸರ್, ಎಲ್ಲ 8 ಲಕ್ಷ ರೂಪಾಯಿ ತಗೊಂಡಿನಿ.
1: ಅದ್ರನ್ನ ನೀವು ತಿಂಗಳ ತಿಂಗಳ
0: ತಿಂಗಳ ಕಟ್ಟಿಗೆ? ತಿಂಗಳುಗಳಾವ ಸರ್, ಅಷ್ಟೇ, ವರ್ಷಗಳು ಮುಗಿದಾವ ಸರ್.
1: ಬಹಳ ಹತ್ರ ಬಂದಿರಿ ಹಂಗಾರೆ, ಮುಗಿಸ್ಲಿಕ್ಕೆ ಬಂದಿರಿ. ರೈತರು ಇದ್ದವರು ತರಕಾರಿ ಬೆಳೆದ್ರೇನೆ ಮತ್ತೆ ಹೈನುಗಾರಿಕೆ ಇದ್ರೆ ಚಲೋ ಅಂತೀರಾ ರೈತರು? ಹೆಂಗ ಈ ಕಾಲಕ್ಕೆ?
0: ಈಗಿನ ಕಾಲಕ್ಕೆ ಸರ್ ತರಕಾರಿ ಇರಬೇಕು, ಹೈನುಗಾರಿಕೆ ಇರಬೇಕು. ಇದೆ ಅಂದ್ರೆ ಹಿಂಗ ಮನೆಗಳು ಖರ್ಚು ಹೊಂಟೋಗುತ್ತದೆ, ಅಗ್ನಿ ನಿನ್ನ ಕೂಲಿ ಹೋಗುತ್ತದೆ, ನಿನಗೆ ಲಾಭ ಒಂದು 100 ರೂಪಾಯಿ ಉಳಿದ್ರೆ ಎಷ್ಟೋ ಇದಾಗ.
1: ಅಂದ್ರೆ ತರಕಾರಿ ಮಾರೋದು ಅಂತಂದ್ರೆ ಬಹಳ ಟೈಮ್ ಹಿಡಿತದ್ರೆ, ಅದಕ್ಕೆ ಪೇಷನ್ಸ್ ಬೇಕಂತಾರ. ನಾನು ರೈತರನ್ನ ಕೇಳಿದಾಗ ತರಕಾರಿ ಬಹಳ ಇಷ್ಟ ಪಡೋದಿಲ್ಲ ಬಹಳ ಮಂದಿ ಮಾಡ್ಲಿಕ್ಕೆ, ಅದು ಹೆಂಗ
0: ಮಾಡ್ಲಿಕ್ಕೆ ಸರ್? ಅದು ಅದು ಏನಂತಾರಲ್ಲ, ಕಷ್ಟ ಬಿದ್ರೇನೆ ಫಲ. ಓಪಿಕೆ ಇರ್ಬೇಕು, ಇವತ್ತು ಇದು ಇದೇ ಆದಲ್ಲ, ಇದನ್ನ ಇದು ಕೊಟ್ಟರೆ ಇದಕ್ಕೆ, ಇದು ಮಾರಿದ್ರೆ ಇದಕ್ಕೆ ಬರ್ತದ, ಇದು ಮಾರಿದ್ರೆ ಇದಕ್ಕೆ ಬರ್ತದ ನಮ್ಮಲ್ಲಿ ಹುಟ್ಟಬೇಕು ಸರ್. ಬಿಳೆ ಬಟ್ಟೆ ಕೇಳ್ತೀರಿ, ಇದೆ ನನ್ನ ಚಮನ್ ಮಾಡ್ಕೊಂತಿಂದೆ, ಯಾರನ್ನ ಫ್ರೆಂಡ್ಸ್ ಕಾಲಿದ್ರೆ ಅಲ್ಲಿಗೆ ಹೋದೆ, ನನ್ನ ನಡೆಯಲ್ಲ, ಸಂಸಾರನ ನಡೆಯಲ್ಲ.
1: ಈ ಎಮ್ಮೆ ತಂದ್ಕೊಳ್ಳಕ್ಕೆ ಇವೆಲ್ಲ ಅಮ್ಮ ಅಮ್ಮ ಕೊಟ್ಟು ಎಮ್ಮೆಗಳು, ಅಥವಾ ನೀವು ಏನಾದ್ರೂ ಬಂದ್ಮೇಲೆ ನೀವು ಸ್ವಂತ?
0: ಮೊದಲಿಂದ ಇದ್ದೀವಿ ಸರ್, ನಾವು ಅಣ್ಣ ತಮ್ಮರು 3 ಬೇರೆ ಆಗಿದ್ದೀವಿ ಸರ್. 3 ಬೇರೆ ಆದ್ರೆ ನಮ್ಮ ಅಪ್ಪ ನಮ್ಮಅಮ್ಮ 30 ಕುರಿ, 2 ಎಮ್ಮೆ ಹಂಚಿಕೊಟ್ರು ಸರ್.
1: ಹಂಚಿಕೊಟ್ಟಾರ,
0: ಹಂಚಿಕೊಟ್ಟ
1: ಆ 2 ಎಮ್ಮೆಯಿಂದ ಇವತ್ತು ನಿಮ್ಗೆ 8 ಎಮ್ಮೆ ಮಾಡ್ಕೊಂಡಿರಿ, ಅಥವಾ ತಂದ್ಕೊಂಡಿರಿ ಬೇರೆ?
0: ಮತ್ತೆ ತಂದ್ಕೊಂಡಿರಿ ಸರ್.
1: ಹೊಲದಾಗ ಲಾಭ ಆದಂತೀರಿ, ಅಥವಾ ಈ ತರಕಾರಿ ಹೈನುಗಾರಿಕೆಗೆ ಪರವಾಗಿಲ್ಲ ಸರ್ ಇದಕ್ಕೆ ಅಂತೀರಿ, ಹೆಂಗ
0: ಸರ್? ತರಕಾರಿ ಏನು ಪರವಾಗಿಲ್ಲ, ಹೊಲದಾಗ ಏನು ಲಾಭ ಇದೆ, ಅದ್ರ ಲಾಭ ಇದೆ ಅಂದ್ರೆ ಅತ್ತಲ್ಲಿ ಮೆಣಸಿನಕಾಯಿಲಿ ಏನು ಲಾಭ ಇಲ್ಲ ಸರ್. ನೋಡಕ್ಕ ಮೆಣಸಿನಕಾಯಿ ಅತ್ಯಂತ ಹೇಳಿಕೋದು, ಇಷ್ಟದ ಕಾರಣ ಹೇಳ್ಕೊಳ್ಳಕ ದೊಡ್ಡದು ಹೇಳಿಕೋದು, ಅದರಿಂದ ಏನು ಲಾಭ ಇಲ್ಲ ಸರ್. ಅದೇ ಆವಾಗ 300-250 ರೂಪಾಯಿ ಒಂದು ಚೀಲ ಗೊಬ್ಬರ ಇತ್ತು ಸರ್, ಈಗ 2,000 ತನ ಆಗ್ಯದ. ಕೂಲಿಯರು ಅವಾಗ 25 ರೂಪಾಯಿ 50 ರೂಪಾಯಿ ಅಂದ್ರೆ ಬ್ರಹ್ಮಾಂಡ ಆಗ್ತಿತ್ತು ಸರ್, ಹೆಣ್ಣುಮಕ್ಕಳು ಕೂಲಿಯರು. ಇವಾಗ 500-400 ಗಳೆವು 1,500-2,000 ರೂಪಾಯಿ ಕೊಟ್ಟು ಗಳೆ ಓಡಿ, ಅವಾಗ ಖಾಲಿ 300 ರೂಪಾಯಿ ಗಳೆ ಬಿತ್ತು. ಅದೇ ರೈತರ ಮಾಲ ಬಜಾರಕ್ಕೆ ಹೋಗಿದ್ದಾರೆ, ಅದು ಅವಾಗ 2,500-3,000 ಹೋದಾಗನ ಲಾಭ ಇರ್ತಿತ್ತು, ಇವಾಗ 8,000-6,000 ಹೋದವರೆಗಿನ ಏನು ಲಾಭ ಇಲ್ಲ.
1: ಇಲ್ಲಿ ಜಾಸ್ತಿ ಖರ್ಚು ಜಾಸ್ತಿ ಆಗಿ
0: ಜಾಸ್ತಿ ಆಯ್ತು ಸರ್. ಇಲ್ಲಿದ್ರಿಂದ ಏನು ಉಳಿತದೆ ಸರ್? ಎಕರೆಗೆ 30-40,000 ರೂಪಾಯಿ ಲೀಸ್ ಕೊಟ್ಟು, 40-50,000 ರೂಪಾಯಿ ಲೀಸ್ ಕೊಟ್ಟು ಇಲ್ಲಿ ಎಷ್ಟು ಲಾಭ ತೆಗಿಬೇಕು, ಎಷ್ಟು ಉಳಿವರೆಗೂ ಮಾಡ್ಕೋಬೇಕು?
1: ಅವಾಗಲಂಗ್ ಮಾಡಿದ್ರೆ ಒಕ್ಕಲ್ತನ ನಡೆಯಂಗಿಲ್ಲ,
0: ಮಾಡಿದ್ರೆ ನಡೆಯಲ್ಲ.
1: ಏನ್ ನಿಮ್ಮ ಜನ ನಿಮ್ಮ ಊರಾಗ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ರಿಲೇಷನ್ ಆಗ ನೋಡ್ಕೊಂಡು ಏನಂತಾರ? ಹುಸೇನ ಹುಷಾರಾಗ್ಯಾನಪ್ಪ, ಬರೀ ಸಣ್ಣ ಸಿಂಪಲ್ ಆಗಿ ಮಾಡ್ಯಾನಂತಾರೋ, ಅಥವಾ ಏನಪ್ಪ ನೀನ್ ಹೊಲ ಮಾಡ್ಬೋದಿತ್ತು, ಇಷ್ಟು ಜಿಪ್ಪಣತನ ಯಾಕೆ ಮಾಡ್ತದ, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಅಂತಾರ?
0: ಏನ್ ಖಡಕ್ ಅಂತ ಹೇಳ್ತಾರ ಸರ್ ಅಲ್ಲಿ, ನಮ್ಮ ಹೆಸರು ಖಡಕ್ ಅಂತ ಮಾತಾಡ್ತಾರ. ರಕ್ಕದಲ್ಲಿ ಖರ್ಚ ನಾವು ದುಡಿಬೇಕು, ತಿನ್ಬೇಕು ಅನ್ನೋದು ಉದ್ದೇಶ ಬಿಟ್ಟು ಇನ್ನೊಂದು ಏನಿಲ್ಲ ಸರ್. ದುಡಿಬೇಕು, ಗಳಿಸಬೇಕು, ನಮ್ ಸಾಲ ಅರ್ದ್ರೆ ನಾವೇ ಸೌಕರ್ಯ ಸರ್. ಸಾಲ ಇದ್ದನು ಬಡವ.
1: ಈಗ ನೀವು ಇದುವರೆಗೆ ನೀವು ಒಂದ್ ಮಗಳ ಮದುವೆ ಕೂಡ ಮಾಡಿರಿ, ಇದರಲ್ಲೇ ಮಾಡಿರಿ, ಅಥವಾ ಹೆಂಗ್ ಬೇರೆ ಏನಾದ್ರು ಮಾಡಿರಿ ಹೊಲ? ಇದ್ರ ಇದಿಷ್ಟು ಇದೆ ತರಕಾರಿ ಮಾರಿ,
0: ತರಕಾರಿ ಹೈನುಗಾರಿಕೆ ಏನ್ ಸರ್ ಇದ್ರಲ್ಲ ಇದಿಷ್ಟರಾಗಿ?
1: ಒಬ್ಬ ಮಗಳು ಮದುವೆ ಮಾಡಿಬಿಟ್ರಿ ನೀವು?
0: ಮಗಳು ಮದುವೆ ಮಾಡಿದ್ರು
1: ನೋಡ್ರಿ ಹೆಂಗದ, ಯಾಕಂದ್ರೆ ರೈತರು ಹೊಲಗಳು ಮಾಡಿ ಸಾಲಗಳು ಮಾಡುವಂತ ಪರಿಸ್ಥಿತಿ ಅದ. ಆದ್ರೆ ನೀವು ಒಂದ್ ಹಂತದಾಗ ಬಂದ್ಕೊಂಡು ಮಾಡ್ಕೊಂಡು ಹೋಗಿ.
0: ಮೊದಲ ಸಲ ಹಂಗೆ ಆಗಿದೆ ಸರ್, ಮೊದಲಿಂದ ಇನ್ನ ಈವರೆಗೆ ಕಟ್ಟದಾಗುದು. ಮೊದಲು 10 ಎಕರೆ 20-25 ಎಕರೆ ಮಾಡಿ, 25 ಎಕರೆ ಮಾಡಿ ಇದಕ್ಕೆ ಇವಾಗ 3-4 ವರ್ಷ ಆಯ್ತು, ಯಾವ್ದಕ್ಕೆ ಹೋಗಿಲ್ಲ ಸರ್. 5 ಎಕರೆ ಮಾಡ್ಕೊಂಡೇನಿ ಹಳೆ ಸಾಲದಾಗೆ, ನನ್ನ ತಿದ್ದಾಕತ್ತೀನಿ ಸರ್.
1: ಎಲ್ಲೇನು ಹೋಗ್ಬೇಕಾಯ್ತು ಬರ್ಬೇಕಾಯ್ತು ಅಂದ್ರೆ ಹೆಂಗ್ ಮಾಡ್ತಾರೆ? ಯಾವ್ದಾನು ಸಂಬಂಧಿಕರಿಗೆ ಮಗಳ ಕೊಟ್ಟಿರಿ
0: ಇದೆಲ್ಲ ಮಾಡ್ತೀವಿ ಅಂತಂದ್ರೆ ಸಂಬಂಧಿಕರಿಗೆ ಹೋಗಕ್ಕೆ ಹೋಗ್ಬಾರ್ದು. ನಾವು ದುಡ್ಡು ಗಳಿಸ್ಬೇಕಪ್ಪ ಅಂತಂದ್ರೆ ಸಂಬಂಧ ದೂರ ನಾವು ಕೆಲಸ ಮಾಡೋದು ಕಲಿಬೇಕು ಸರ್. ಬೀಗರು ಬಿಜ್ಜರ್ ಅಂದ್ಕಂತ ಹೋದ್ರೆ ಇದ ಎತ್ತ ಏನಂತಾರೆ ಸರ್, ಎತ್ತ ಎರಿಗೋಯ್ತು ಕೋಣ ಕೆರಿಗೆ ಬಂತಂತದ್ದು ಆ ತರ.
1: ರೈತರಾದವ್ರು ಏನ್ ಮಾಡ್ಬೇಕಂತೀರಿ ನೀವು? ಇವತ್ತಿನ ರೈತರು ಒಂದಿಷ್ಟು ಮಂದಿ ಏನಂತಾರ, ಬರೀ ಹೊಲ ಅಂದ್ರೆ ಹೊಲ ಅಷ್ಟೇ ಮಾಡ್ಕೊಂಡ್ ಕುಂತಿರ್ತಾರ, ಇಲ್ಲ ಹೊಲ ಮಾಡ್ತಿರ್ತಾರ ಬೆಳ್ಳನ್ ಬಟ್ಟೆಕೊಂಡು ರೈಚೂರಿಗೆ ಬರ್ತಿರ್ತಾರ, ಅಥವಾ ಯಾವ್ದೋ ಸಂಬಂಧಿಕರ ಮದುವೆ ಆದಂದ್ರೆ ಹೊಲದಾಗ ಕೂಲರ್ ನೆಟ್ಟು ಮದುವೆಗಳಿಗೆ ಹೋಗ್ಬಿಡ್ತಾರ. ಅಂತವ್ರಿಗೆ ಏನ್ ಹೇಳ್ತಾರೆ?
0: ಅವರು ಏನ್ ಮಾಡ್ತಾರ ಸರ್, ಕೂಲಿ ಆಳುಗಳು ಅದೇನೆ ಬಂದಿಲ್ಲ ಸರ್. ನಾವೇ ಎಷ್ಟು ಮಾಡಿದ್ರೆ ಮಾಡಿದ್ರೆ ಮಾಡ್ಯಾರ ಅನ್ನೋದಲ್ಲ, ಮಾಡಿದ್ರೆ ಮಾಡಿಲ್ಲ ಅಂಬಕಲ್ಲ ಅವ್ರು, ಇಲ್ಲಾಂದ್ರೆ ನಾಳೆ ನಾವು ಬರೋದಲ್ಲ. ಮೇನ್ ಪಾಯಿಂಟ್
1: ಈ ವರ್ಷ ನೀವು ಸುತ್ತಮುತ್ತ ಹೊಲಗಳು ನೋಡಿದವರು, ನಿಮ್ಮ ತರಕಾರಿ ಬೆಳೆ ನೋಡಿದವರು, ನಿಮ್ಮ ಹೈನುಗಾರಿಕೆ ನೋಡಿದವರು, ಸುತ್ತಮುತ್ತ ಬೆಳೆಗಳು ಮಳೆ ಬರಿ ಇಲ್ಲ, ಏನಂತಾರ ಜನ?
0: ಬೋರ್ ಅದಪ್ಪ ಕಾಯಿಪಲ್ಲೆ ಹಾಕೊಂಡನ ಹಂಗೆ ನಡೆಸೇನ ಅಂತಂತಂದ್ರೆ ಮಳೆ ಸರ್ ದನ ಕರ. ಇವಾಗ ಮನುಷ್ಯ ಎಲ್ಲಾದರೂ ಬದುಕಬಹುದು, ಇವಾಗ ಮಳೆ ಬಂದ್ರೆ ದನ ಕರ ಎಲ್ಲ ಬದುಕ್ತಾವ ಸರ್, ಜೀವರಕ್ಷಕ
1: ಏನಾಗ್ತದೆ
0: ಸರ್? ಪುಂಡ ಪಲ್ಯ ಬದನೆಕಾಯಿ ಇರ್ತಾವ ಸರ್
1: ಬ್ಯಾಸಿಗೆ,
0: ಬ್ಯಾಸಿಗೆ ಏನ್ ಬರ್ತದಂತ ಬೀಜ ಇದು ಮಾಡಿ ಕಾಸಿ ಹಾಕ್ತಿವಿ. ಪುಂಡ ಪಲ್ಯ ಎಲೆ ಪಲ್ಯ ಕಂಪಲ್ಸರಿ ಬರ್ತದ ಸರ್.
1: ಎಲ್ಲಿ ಬೀಜ ಎಲ್ಲಿ ತರ್ತಾರ ನೀವು?
0: ಚಿರಗೆ ತಗರಕತ್ತಿ.
1: ಇದು ಹೆಂಗ ಐಡಿಯಾ ಹೆಂಗ್ ಬಂತು ನಿಮ್ಗೆ ತರಕಾರಿ ಬೆಳಿಬೇಕಂತ, ಹೆಂಗ್ ತಲೆಗೆ ಬಂತು?
0: ನೋಡ್ತೀವಿ ಸರ್, ಇವಾಗ ಬಜಾರ್ಗೆ ಬಂದು ಒಂದು ಅದೊಂದು 1/4 ಕೆಜಿ ಅದೊಂದು 1/4 ಕೆಜಿ ತಂದ್ರೆ 100-150 ರೂಪಾಯಿ ಆಗುತ್ತೆ.

0: ಅದೇ 150 ರೂಪಾಯಿ, ಅದೇ ಒಂದು ಸಲ ಎರಡು ಸಲ ತಂದು ಫಸ್ಟಿಗೆ 10 ರೂಪಾಯಿ ಬೀಜ ಈಸ್ ತರಕಾರಿ ಬೀಜ ಅದು ಈಸ್ ತಂದು ನೋಡಿದ್ರೆ ಮನೆಗೆ ತಿರುಗಿ ಬಿದ್ದವು ಸರ್, ಮನೆಗೆ ತಿರುಗಿ ಬಿದ್ದು ಅದೇ ತಗೊಂಡು ಉಳಿದದ್ದು ಹಂಗೆ ಪಕ್ಕದಲ್ಲಿ ಮಾರ್ಕೆ ಅಂತ ಹಂಗೆ ಚಾಲ ಮಾಡಿ
1: ಜೀವನ ಆವಾಗ ಚಲೋ ಇತ್ತು ಈಗ ಚಲೋ ಅದ
0: ಸರ್. ಅವಾಗ ಸುಖ ಸರ್, ಇವಾಗ ಏನಿಲ್ಲ ಸರ್, ಇವಾಗ ಶುಗರ್ ಅದು ಇದು ಅಂತ ಕೇಸಿ ಮಂದುಕುಳು ತಿಂದು ಅವಾಗ ಎಂಡೆ ಗೊಬ್ಬರ, ಇವಾಗ ಎಮ್ಮೆ ಸಾಕಣೆ ಮಾಡಿದ್ರೆ ಈಗಿನ ಗೊಬ್ಬರ ಉಳಿತದ ಸರ್, ಹಾಲು ಉಳಿತಾವ, ಮೊಸರು ಉಳಿತದ, ಎಲ್ಲ ಇರ್ತಾವಲ್ಲ ಸರ್.
1: ಸಿಗ್ತದೆ ಒಟ್ಟಾರೆ ಇವತ್ತಿನ ರೈತರು ಕೆಲವರು ಅಂತಿರ್ತಾರೆ, ಕೆಲವರು ನಾವು ಹುಸೇನಂಗ ನಾವು ಬೆಳಿಬೇಕಪ್ಪ, ನಮ್ದು ಒಂದು ಬೋರ್ ಅದ, ಹೆಂಗ್ ಬೆಳಿಬೇಕಪ್ಪ ಅಂತ ಒಂದಿಷ್ಟು ಸಲಹೆಗಳು ಕೇಳ್ತಿರ್ತಾರ. ಅಂತ ರೈತರಿಗೆ ಏನ್ ಹೇಳ್ತೀರಿ? ನಮ್ಗೆ ರೈತರಿಗೆ
0: ಬೋರ್ ಇದ್ದವ್ರಿಗೆ ಹೇಳ್ತೀವಿ ಸರ್, ಈ ಕಡೆ ಇದ್ದವ್ರಿಗಿನ ನಾಲ್ಕು ಸಾಲ ಸುಮ್ಮನೆ ಮಳೆಗಾಲದಾಗೆ ಬೆಳೆದತ್ತ ಸರ್.
1: ಏನ್ ಬೆಳಿಬಹುದು ಮಳೆಗಾಲದಾಗ?
0: ಮಳೆಗಾಲದಾಗ ಬದನೆಕಾಯಿ ಬೆಳಿಬಹುದು, ಟೊಮಾಟೊ ಬೆಳಿಬಹುದು, ಚವಳಕಾಯಿ ಬೆಳಿಬಹುದು, ಅಂತ ಚಿಕ್ಕಡಗಾಯಿಗಿನ ಬೆಳಿಬಹುದು ಸರ್. ಒಬ್ಬೊಬ್ರು ನಾವು ಹೇಳಿದ್ರೆ ಅವ್ರು ಇದಾಗಲ್ಲ ಸರ್, ಅವ್ರ ಮನುಷ್ಯನಲ್ಲಿ ಹುಟ್ಟಿದ್ರೆ ಮಾತ್ರ ಯಾವ್ದನ್ನ ಇಲ್ಲಿ ಇದು ಮಾಡಕ್ ಬರ್ತದೆ.
1: ಒಳ್ಳೇದು ಹುಸೇನ್ ಅವ್ರೆ, ನೀವು ಇವತ್ತು ಈ ತರಕಾರಿ ಮತ್ತೆ ಈ ಹೈನುಗಾರಿಕೆ ಒಕ್ಕಲ್ತನದ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. 30 ವರ್ಷದ ಅನುಭವ ಅಂದ್ರೆ ಸಣ್ಣದಲ್ಲ, ನೀವು ಕೆಲಸ ಅವಾಗಲಿಂದ ಮಾಡ್ಕೊಂಡ್ ಬಂದಿರಿ, ಈಗ ಹೆಂಗ ಅದ ಬದುಕು ಗೊತ್ತಾಗ್ಯದ ನಿಮ್ಗ, ಈಗ ಬಹಳ ಕಷ್ಟ ಇದೆ. ನೀವು ಅಂದಂಗ ಏನು ಒಕ್ಕಲ್ತನ ಜೊತೆಗೆ ಬೇರೆ ಬೇರೆ ಈ ತರ ಹೈನುಗಾರಿಕೆ ಮಾಡ್ಬೇಕು, ಕುರಿ ಸಾಕಾಣಿಕೆ ಮಾಡ್ಬೇಕು, ಇಲ್ಲ ಕೋಳಿ ಸಾಕಾಣಿಕೆನೂ ಮಾಡ್ಬೋದು, ಅಥವಾ ಒಟ್ಟ ಒಕ್ಕಲ್ತನ ಜೊತೆಗೆ ಇದೊಂದು ಇರಲಿ ಅಂತೀರಿ ನೀವು, ಒಂದು ಉಪಕಸಬು ಇರಲಿ ಅನ್ನುವಂಥದ್ದು ನೀವು ಆ ಕಸಬು ಉಪಕಸಬೇ ನಿಮ್ಮನ್ನ ಇವತ್ತು ಹಿಡ್ದದ ಅಂತ ನನಗೆ ಅನಿಸ್ತದ. ಒಳ್ಳೇದಾಗ್ಲಿ, ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಬೆಳೆ ಬರಲಿ, ನಿಮಗೆ ದುಡಿಯುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತೀವಿ. ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಹೋಗಾರ್. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊತ್ತಬಾಳದೊಡ್ಡಿ ಅರುಣೋದಯ ಕಲಾ ಸಂಘದವರಿಂದ ಜನಪದ ಗೀತೆಗಳು.

ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಹೊತ್ತ ಮುಳಗುದಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ.

ದುಡಿದು ದುಡಿದು ಹಸಿದ ನನ್ನ ದ್ವಾರಿ ನೋಡತಿರ್ತ ನನ್ನ ಬರೋದಾರಿ. ದುಡಿದು ದುಡಿದು ಹಸಿದ ನನ್ನ ದ್ವಾರಿ ನೋಡ್ತಿರ್ತ ನನ್ನ ಬರೋದಾರಿ. ನನ್ನ ಬುತ್ತಂದ್ರ ಅಂಗ ಕಲ್ಲು ಸಕ್ಕರಿ, ನನ್ನ ಬುತ್ತಂದ್ರ ಅಂಗ ಕಲ್ಲು ಸಕ್ಕರಿ. ನಾನ ನೀಡ್ತೀನಿ, ನಾನ ನೀಡ್ತೀನಿ.

ಉಳದಿರತೈತಿ ಹೊತ್ತು ಕೈಯ ಮಾರ ಆವಾಗ ಬೆಳಸಿ ತೈಯಾರ ಉಳದಿರತೈತಿ ಹೊತ್ತು ಕೈಯ ಮಾರ ಆವಾಗ ಬೆಳಸಿ ತೈಯಾರ ಕುಂತ ತಿಂತೀವಿ ಏನು ಎದ್ರ ಬದರ ಕುಂತ ತಿಂತೀವಿ ನಾನು ಎದ್ರ ಬದರ ಏನ ರುಚಿಯವ್ವ ಏನ ರುಚಿಯವ್ವ ಏನ ರುಚಿಯವ್ವ ಏನ ರುಚಿಯವ್ವ

ಮಾಡ್ತೀವಿ ಬದುಕಿನ ಬೇತನ್ ಆಡ್ತೀವಿ ಕೂಡಿ ಏನೋ ಮಾತ ಮಾಡ್ತೀವಿ ಬದುಕಿನ ಬೇತನ್ ನೋಡ್ತೀವಿ ಪ್ರೀತಿಲಿಂದ ಕೂತ ನೋಡ್ತೀವಿ ಪ್ರೀತಿಲಿಂದ ಕೂತ ನಾಚಿಗೆ ಬರತೈತಿ ನಾಚಿಕೆ ಬರತೈತಿ ನಾಚಿಕೆ ಬರತೈತಿ ನಾಚಿಕೆ ಬರತೈ

ಹೋಗ್ತೀನಿ ಹೊಲಕ್ಕೆ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕೆ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ. ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ,

ಇದುವರೆಗೆ ಕೊತ್ತ ಬಾಳದೊಡ್ಡಿಯ ಅರುಣೋದಯ ಕಲಾ ಸಂಘದವರಿಂದ ಜಾನಪದ ಗೀತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಶರಣಪ್ಪ ಬನ್ನಿಗೋಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು.

ಇದುವರೆಗೆ ಶರಣಪ್ಪ ಬನ್ನಿಗೋಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34. ವಾಣಿಜ್ಯ ಪ್ರಕಟಣೆಗಳು ಸರಿಯಾಗಿ 7:35. ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯದಾಮ್ಲೆ. ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ. ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ. ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ. ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ ಎರಡನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ವಾರ್ತೆಗಳ ವಿವರ. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಹರ್ದೀಪ್ ಸಿಂಗ್ ಪುರಿ ಮತ್ತಿತರರು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮ ಮತ್ತು ಜ್ಞಾನದ ಎಲ್ಲೆ ವಿಸ್ತರಿಸುವ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಾರತ ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದು, ಈಗಿನ ಪೀಳಿಗೆ ಹೊಸ ತಂತ್ರಜ್ಞಾನಗಳನ್ನು ಹೊರತರುತ್ತಿದ್ದು, 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಯುವ ಸಮೂಹ ಸಮರ್ಪಕ ಪರಿಸರ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಉಪಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. 2023 ಆಗಸ್ಟ್ 23 ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ನೆಲೆಯಾದ ಐತಿಹಾಸಿಕ ಕ್ಷಣವನ್ನು ಡಾಕ್ಟರ್ ಜಿತೇಂದ್ರ ಸಿಂಗ್ ಸ್ಮರಿಸಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಮುಖ ಆಧಾರಸ್ತಂಭವಾಗಿದ್ದು, ಭಾರತವನ್ನು 45 ಶತಕೋಟಿ ಡಾಲರ್ ಬಾಹ್ಯಾಕಾಶ ಆರ್ಥಿಕತೆಯತ್ತ ಕೊಂಡೊಯ್ಯಲಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಭಾರತ ಮೈಲಿಗಲ್ಲಿನ 100 ಉಡಾವಣೆಗಳ ಮೂಲಕ 548 ಉಪಗ್ರಹಗಳನ್ನು ಕಕ್ಷೆಗೆ ಇರಿಸಿದ್ದು, ಕಳೆದ ದಶಕದಲ್ಲಿಯೇ 460 ಉಪಗ್ರಹಗಳ ಉಡಾವಣೆ ಮಾಡಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ 2 ದಿನ ರಷ್ಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಅಂತರ್ ಸರ್ಕಾರಿ ಆಯೋಗದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾ ಜಯಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಾಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರಿವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ಆಂಧ್ರಪ್ರದೇಶದ ಎಲೂರು ಜಿಲ್ಲೆಯ ಮುಸುನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸುನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಲಿದ್ದು, ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಲೋಕಾಯಾನ್ 26 ಸಾಗರೋತ್ತರ ಯಾತ್ರೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಪೋರ್ಚುಗಲ್ನ ಲಿಸ್ಬನ್ ತಲುಪಿದೆ. ಈ ಹಡಗು ಟಾಗಸ್ ನದಿಯ ಮೂಲಕ ಸಾಂಪ್ರದಾಯಿಕ ನೌಕಾಯಾನ ಹಾಗೂ ಸಮುದ್ರಯಾನ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾ ಲಿಸ್ಬನ್ ಪ್ರವೇಶಿಸಿದೆ. ಬಂದರು ಭೇಟಿಯ ಸಂದರ್ಭದಲ್ಲಿ ಹಡಗಿನ ಸಿಬ್ಬಂದಿ ಹಾಗೂ ತರಬೇತುದಾರರು ಪೋರ್ಚುಗೀಸ್ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಮತ್ತು ಭಾರತೀಯ ಸಮುದಾಯದೊಂದಿಗೆ ವೃತ್ತಿಪರ ವಿಚಾರ ವಿನಿಮಯ ಮಾಡಲಿದ್ದು, ಪರಸ್ಪರ ಹಡಗು ಭೇಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 7 ತಿಂಗಳ ಸಾಗರಯಾನದ ಅಭಿವೃದ್ಧಿಯಲ್ಲಿ ಲಿಸ್ಬನ್ ಐಎನ್ಎಸ್ ಸುದರ್ಶಿನಿಯ 15ನೇ ಬಂದರು ಭೇಟಿಯಾಗಿದೆ. ಈ ಭೇಟಿಯು ಭಾರತದ ನಿರಂತರ ಕಡಲ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ಆಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1,750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು, ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಎಂದು ಮುಖ್ಯಮಂತ್ರಿ ಅಂಕಿಅಂಶ ನೀಡಿದ್ದಾರೆ. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಸ್ಪಷ್ಟಪಡಿಸಿದೆ. H1N1 ಸೇರಿದಂತೆ ಆಯಾ ಕಾಲಘಟ್ಟದಲ್ಲಿ ಕಂಡುಬರುವ ಇನ್ಫ್ಲೂಯೆನ್ಸಾ ಸಾಮಾನ್ಯವಾಗಿ ಸ್ವಯಂ ನಿಯಂತ್ರಿತವಾಗಿದ್ದು, ಜ್ವರ, ಕೆಮ್ಮು, ತಲೆನೋವು ಹಾಗೂ ಮೈಕೈ ನೋವು ಪ್ರಮುಖ ಲಕ್ಷಣಗಳಾಗಿವೆ. ಮಕ್ಕಳು, ವೃದ್ಧರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು ಎಂದು ಐಸಿಎಂಆರ್ ತಿಳಿಸಿದೆ. ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಾಗಿದ್ದು ಅಗತ್ಯ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಐಸಿಎಂಆರ್ ತಿಳಿಸಿದೆ. ರಾಷ್ಟೀಯ ಕೌಶಲ್ಯಾಭಿವೃದ್ಧಿ ನಿಗಮ ಎನ್ಎಸ್ಡಿಸಿ, ಕಲ್ಟಸ್ ಎಜುಕೇಷನ್ ಮತ್ತು ಅಮೆಜಾನ್ ವೆಬ್ ಸರ್ವಿಸಸ್ ಸಹಯೋಗದಲ್ಲಿ ದೇಶವ್ಯಾಪಿ ಕ್ಲೌಡ್ ಮತ್ತು ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈ ಉಪಕ್ರಮದಡಿ 1.5 ಲಕ್ಷ ಕಲಿಕಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಹಾಗೂ ಕ್ಲೌಡ್ ತಂತ್ರಜ್ಞಾನದ ಪ್ರಾಥಮಿಕ ಜ್ಞಾನ ನೀಡಲಾಗುವುದು. ಜೊತೆಗೆ 10,000 ಮಂದಿಗೆ ಉದ್ಯೋಗ ಸಿದ್ಧ ವಿಶೇಷ ತರಬೇತಿ ನೀಡಲಾಗುವುದು. ಗಂಗಾನದಿ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇತ್ತೀಚೆಗೆ ತರಲಾದ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ರಾಷ್ಟೀಯ ಹಸಿರು ನ್ಯಾಯಾಧಿಕರಣ ಎನ್ಜಿಟಿ ಕೇಂದ್ರ ಸರ್ಕಾರದಿಂದ ವಿವರಣೆ ಕೇಳಿದೆ. ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಹಾಗೂ ತಜ್ಞ ಸದಸ್ಯ ಅಫ್ರೋಜ್ ಅಹಮದ್ ಅವರನ್ನೊಳಗೊಂಡ ಪೀಠ ಈ ಕುರಿತ ಅರ್ಜಿಯ ವಿಚಾರಣೆ ನಡೆಸಿತು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಮುಕ್ತಾಯಗೊಂಡಿದೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇಂದು ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ದಿನದಾಟದಂತ್ಯಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಪೂಲ್ ಇ ವಿಭಾಗದಲ್ಲಿ ಇಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಲಿದೆ. ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಭಾರತ ಈ ಪಂದ್ಯವನ್ನು ಗೆಲ್ಲಲೇಬೇಕಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ, ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ, ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ, ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ. ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ.
4: ಗುರು ಪರಂಪರೆಯ

ಶ್ರೇಷ್ಠ ತಳಕಿನ ವೆಂಕಣ್ಣಯ್ಯನವರು, ಮೈಸೂರಿನ ಮಹಾರಾಜ ಕಾಲೇಜಿಗೆ ಪ್ರಥಮ ಕನ್ನಡ ಪ್ರೊಫೆಸರ್, ಹೆಸರಾಂತ ಕನ್ನಡ ಬರಹಗಾರರು, ಸಂಪಾದಕ, ಶಿಕ್ಷಕ, ಬಹುಭಾಷಾ ಪಂಡಿತ, ಕನ್ನಡ, ಹಳೆಗನ್ನಡ, ಬೆಂಗಾಲಿ, ಸಂಸ್ಕೃತ, ಇಂಗ್ಲಿಷ್. ಟಿ ಎಸ್ ವೆಂಕಣ್ಣಯ್ಯನವರು ಇಂದಿನ ಜನಾಂಗಕ್ಕೆ ಅಪರಿಚಿತರು. ಕಾಲಮಾನ ಸ್ವತಂತ್ರಕ್ಕೆ ಮುನ್ನ ಬ್ರಿಟಿಷರ ಆಧಿಪತ್ಯದಲ್ಲಿ ಕನ್ನಡ ನಾಡು ನುಡಿಗೆ ಕನ್ನಡ ಕಟ್ಟೋಣ ಕೆಲಸಕ್ಕೆ ಅಗ್ರಪಂಕ್ತಿಯಲ್ಲಿ ನಿಂತವರು. ಇತಿಹಾಸ ಪುಟಗಳಲ್ಲಿ ಅವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಅವರ ಹೆಸರು ಉಳಿಸಲು ಒಬ್ಬನೇ ಶಿಷ್ಯ ಸಾಕು, ಕುವೆಂಪು. ವೆಂಕಣ್ಣಯ್ಯನವರು ಯಾವ ಭಾಷೆಯಲ್ಲಿ ಬೇಕಾದರೂ ಗಂಟೆಗಟ್ಟಲೆ ನಿರರ್ಗಳವಾಗಿ ಉಪನ್ಯಾಸ ನೀಡುತ್ತಿದ್ದರು. ಇನ್ನು ತಂದೆ ದೊಡ್ಡ ಸುಬ್ಬಣ್ಣನವರು, ತಾಯಿ ಲಕ್ಷ್ಮೀದೇವಮ್ಮನವರು. ಸುಸಂಸ್ಕೃತ, ಧಾರ್ಮಿಕ, ಆಧ್ಯಾತ್ಮಿಕ ಬ್ರಾಹ್ಮಣ ಕುಟುಂಬ. ಮೂಲತಃ ತಳುಕು ಎಂಬ ಸಣ್ಣ ಹಳ್ಳಿ. ಇಲ್ಲಿ ವೆಂಕಣ್ಣಯ್ಯನವರು ಜ್ಯೇಷ್ಠ ಪುತ್ರನಾಗಿ ಜನಿಸುತ್ತಾರೆ. ಅವರ ಅಜ್ಜಿ ಹನುಮಕ್ಕನವರು ತನ್ನ ಗಂಡನ ಹೆಸರು ಉಳಿಯಬೇಕು, ತನ್ನ ಗಂಡನಂತೆ ಸಜ್ಜನ ಶಿರೋಮಣಿಯಾಗಬೇಕು ಎಂತಲೋ ಹಾಗೆ ಅವರ ಮನೆದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ನಾಮಸ್ಮರಣೆ ಮಾಡಿದಂತಾಗುವುದು ಎಂಬ ಅಭಿಲಾಷೆ ಅಂತೆಯೇ ನಾಮಕರಣ ಮಾಡಿದರು. ಬ್ರಿಟಿಷರ ಆಡಳಿತ ಕಾಲಮ್ಮನ ವೆಂಕಣ್ಣಯ್ಯನವರಿಗೆ 12 ವರ್ಷ ತುಂಬಿದಾಗ 5 ರೂಪಾಯಿ ಪರೀಕ್ಷೆ ಕಟ್ಟುತ್ತಾರೆ. ಆ ಹಳ್ಳಿಯಲ್ಲಿ 6 ಜನ ಹುಡುಗರಲ್ಲಿ ವೆಂಕಣ್ಣಯ್ಯ ಒಬ್ಬರೇ ಪಾಸ್ ಆಗುತ್ತಾರೆ. ಅದು ಆಗ ಸರ್ಕಾರಿ ನೌಕರಿಗೆ ರಹದಾರಿ ಇದ್ದಂತೆ, ಅಂದರೆ 18 ವರ್ಷ ತುಂಬಬೇಕಿತ್ತು. ಮುಂದೆ 12 ರೂಪಾಯಿ ಪರೀಕ್ಷೆ, ಅದುವೇ ಇಂಗ್ಲಿಷ್ ಲೋಯರ್ ಸೆಕೆಂಡರಿ LS. ಈ ಶಾಲೆಗೆ ತಾಲೂಕು ಕೇಂದ್ರ ಚಳ್ಳಕೆರೆಗೆ ಬರಬೇಕಿತ್ತು. ಈ ಪರೀಕ್ಷೆ ಸರಾಗವಾಗಿ ಮುಗಿಸುತ್ತಾರೆ. ಈ ವಿದ್ಯಾರ್ಥಿಗೆ ಮುಖ್ಯ ಗುಮಾಸ್ತನ ಉದ್ಯೋಗ ದೊರೆಯುತ್ತಿತ್ತು. ಅಜ್ಜಿ ಹನುಮಕ್ಕ ಇವರಿಗೆ ವೆಂಕಣ್ಣಯ್ಯನವರ ಬೆಳವಣಿಗೆ, ನಿಲುವು, ಬಣ್ಣ, ಚಿಗುರು ಮೀಸೆ, ಪ್ರಾಯ ನೋಡಿ ಮದುವೆ ಮಾಡಲು ಮುಂದಾದರು. ಕಾರಣ ಮೊರಿಮೊಮ್ಮಗನನ್ನು ನೋಡುವ ಆಸೆ. ವೆಂಕಣ್ಣಯ್ಯನವರಿಗೆ ಪಿತೃವಾಕ್ಯ ಪರಿಪಾಲನೆ ಅನಿವಾರ್ಯತೆ ಇಂದ ಸಂಬಂಧದಲ್ಲಿಯೇ ಭಾಗೀರಥಿಯೊಂದಿಗೆ ಬಾಲ್ಯ ವಿವಾಹ ನಡೆಯುತ್ತದೆ. ಎಲ್ಲರೂ ತಿಳಿದಂತೆ ವಿವಾಹಂ ವಿದ್ಯಾನಾಶಾಯ, ಆದರೆ ಅದು ವೆಂಕಣ್ಣಯ್ಯನವರಿಗೆ ಅನ್ವಯಿಸಲಿಲ್ಲ. ಮುಂದಿನ ವಿದ್ಯಾಭ್ಯಾಸ SSLC, ಇದಕ್ಕಾಗಿ ಜಿಲ್ಲಾ ಕೇಂದ್ರ ಚಿತ್ರದುರ್ಗಕ್ಕೆ ಬರಬೇಕಾಯಿತು. ಅದರಲ್ಲೂ ಯಶಸ್ವಿಯಾದರು. ಮುಂದೆ BA ಪರೀಕ್ಷೆಗಾಗಿ ಮೈಸೂರಿಗೆ ಹೋದರು, ಅದನ್ನು ಸಹ ಪೂರೈಸಿದರು. ಈ ಪರೀಕ್ಷೆ ಸಾಮಾನ್ಯವೇನಲ್ಲ, ಅದಾದರೆ ಅಮಲ್ದಾರ್ ಆಗಬಹುದಿತ್ತು, ಜಿಲ್ಲಾ ಕಲೆಕ್ಟರ್ ಆಗಬಹುದಿತ್ತು. ಈ ವಿಷಯ ತಿಳಿದ ಹಳ್ಳಿಯ ಜನ ಹಬ್ಬ ಆಚರಿಸಿದರು, ಊರಿಗೆ ಸಿಹಿ ಹಂಚಿದರು, ಮೆರವಣಿಗೆ, ಮಲ್ಲು ಪಂಜೆ, ಶಾಲು, ಹಾರ ಹಾಕಿ ಸಂಭ್ರಮಿಸಿದರು. ಬ್ರಿಟಿಷರ ಆಧಿಪತ್ಯದಲ್ಲಿ 1908 ಮೈಸೂರು ಸಂಸ್ಥಾನದಲ್ಲಿ BA ಪದವಿ ಪಡೆದವರ ಸಂಖ್ಯೆ ಬೆರಳೆಣಿಕೆ ಮಾಡಬಹುದಿತ್ತು. ಮುಂದೆ BL ಬ್ಯಾಚುಲರ್ ಆಫ್ ಲಾ ಇದು ಮಾಡಲು ಬೊಂಬಾಯಿಗೆ ಹೋಗಬೇಕಿತ್ತು. ಆ ಕಾಲಮಾನ ವಾಹನ ಸೌಕರ್ಯ ಇಲ್ಲ, ಎತ್ತಿನ ಗಾಡಿ, ಕುದುರೆ ಗಾಡಿ ಹಿಡಿಯಬೇಕಿತ್ತು. ವೆಂಕಣ್ಣಯ್ಯನವರು ಟಪಾಲ್ ಟಾಂಗ ಹಿಡಿದು ದುರ್ಗದಿಂದ ಹೊಳಲ್ಕೆರೆಗೆ, ಅಲ್ಲಿಂದ ಹೊಗೆ ಬಂಡಿ ಅಂದರೆ ರೈಲು ಹಿಡಿದು ಬೊಂಬಾಯಿ ತಲುಪಿದರು. ಅವರಿಗೆ ಆರ್ಥಿಕ ಮುಗ್ಗಟ್ಟಿತ್ತು. ಅದಕ್ಕಾಗಿ ಅಲ್ಲೊಂದು ಶ್ವೇತಾಂಬರ ಫ್ರೀ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಸೇರಿಕೊಂಡರು. ಇತರೆ ಖರ್ಚಿಗಾಗಿ ಮಿತ್ರರೊಬ್ಬರ ಸಹಾಯದಿಂದ ಅಂಚೆ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದರು. 50 ರೂಪಾಯಿ ಸಂಬಳ ದೊರೆಯುತ್ತಿತ್ತು. ಹಗಲು ಅಂಚೆ ಕಚೇರಿ ಕೆಲಸ, ರಾತ್ರಿ ಲಾ ಕಾಲೇಜ್ ಓದು. ಈ ಅನುಕೂಲತೆಗಾಗಿ ಸಂತೋಷಪಟ್ಟರು. ಮೊದಲನೇ ವರ್ಷದ BL ಪಾಸ್ ಆದರು. ಆಗಾಗ ಹೆಂಡತಿ ಮಕ್ಕಳು ನೆನಪಾಗುತ್ತಿದ್ದರು. 2 ವರ್ಷ ಸಾಂಗವಾಗಿ ನಡೆಯುತ್ತಿತ್ತು. ಕಚೇರಿಯಲ್ಲಿ ಒಬ್ಬ ಮರಾಠಿ ಅಧಿಕಾರಿ ಆಗಾಗ ಹಂಗಿಸುತ್ತಿದ್ದ. ಒಂದು ದಿನ ಪರಕಾಷ್ಠೆ ಮೀರಿ ಹಂಗಿಸತೊಡಗಿದ. ಕನ್ನಡಿಗರೆಲ್ಲ ಬುದ್ಧಿಹೀನರು, ಶುದ್ಧ ಹೇಡಿಗಳು, ಆತ್ಮಾಭಿಮಾನ ಶೂನ್ಯರು, ಕಾಸಿಗಾಗಿ ಕತ್ತೆ ಕಾಲು ಕಟ್ಟುತ್ತಾರೆ, ಶುದ್ಧ ಸ್ವಾರ್ಥಿಗಳು ಇನ್ನೂ ಬೈತಲೇ ಇದ್ದ. ವೆಂಕಣ್ಣಯ್ಯನವರು ತಾಳ್ಮೆ ಕಟ್ಟೆ ಹೊಡೆದು ಶಟಪ್ ಎಂದು ಗರ್ಜಿಸಿದರು. ಇಡೀ ಕಚೇರಿ ಸ್ತಬ್ಧವಾಯಿತು. ಅಲ್ಲೇ ಕುಳಿತು ರಾಜೀನಾಮೆ ಬರೆದುಕೊಟ್ಟರು. ಊರಿಗೆ ವಾಪಸಾದರು. ಅವರ ಕನ್ನಡ ಅಭಿಮಾನ, ಮಾತೃಭಾಷೆ ನಿಷ್ಠೆ ಎದ್ದು ಕಾಣುತ್ತದೆ. ಮುಂದೆ ಧಾರವಾಡದಲ್ಲಿ ಅಧ್ಯಾಪನ ವೃತ್ತಿ ಪ್ರಾರಂಭ. ಅಲ್ಲಿ ದಾರಾ ಬೇಂದ್ರೆಯವರು ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು. ವೆಂಕಣ್ಣಯ್ಯನವರಿಗೆ ಆಪ್ತ ಮಿತ್ರರಾದರು. ಅಲ್ಲಿಯ ಜನರ ಪ್ರೀತಿ, ಒಡನಾಟ, ಆಧರಣೆ ಬಹಳ ಖುಷಿ ಕೊಟ್ಟಿತು. ಮೊದಲು ತಿಂಗಳ ಸಂಬಳದಲ್ಲಿ 30 ರೂಪಾಯಿ ಅಂಚೆ ಮೂಲಕ ತಂದೆಗೆ ಕಳಿಸಿಕೊಟ್ಟರು. ಧಾರವಾಡದ ಮಂದಿ ತಳುಕು ಮಾಸ್ತ್ರ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. 2 ವರ್ಷ ಕಾಲ ಸಾಂಗವಾಗಿ ಕಳೆದರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ MA ಕುಳಿತುಕೊಳ್ಳಲು ಮದ್ರಾಸಿಗೆ ಪ್ರಯಾಣ ಬೆಳೆಸಿದರು. ಇದು 1914. ನಂತರ ಬೆಂಗಳೂರಿಗೆ ಬಂದರು. ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ 75 ರೂಪಾಯಿ ಕೆಲಸಕ್ಕೆ ಸೇರಿದರು. ಮುಂದೆ ಮೈಸೂರಿಗೆ ಪ್ರಯಾಣ. 1926 ಚಿರಸ್ಮರಣೀಯ ಸಂವತ್ಸರ. ಮೈಸೂರಿನ ಮಹಾರಾಜ ಕಾಲೇಜಿಗೆ ಕನ್ನಡ ಪ್ರಥಮ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಪಡೆ. ಇವರ ಗರಡಿ

ತಯಾರಾದ ಕಟ್ಟಾಳುಗಳು ಕೆವಿ ಪುಟ್ಟಪ್ಪನವರು, ಡಿಎನ್ ನರಸಿಂಹಾಚಾರ್, ಟಿಎನ್ ಶ್ರೀಕಂಠಯ್ಯ, ಕೆಎಸ್ ನರಸಿಂಹಸ್ವಾಮಿ, ಜಯಚಾಮರಾಜು ಒಡೆಯರ್, ನಜೀರ್ ಸಾಹೇಬರು ಮುಖ್ಯರು. ಸರ್ಕಾರಿ ಕಾರ್ಯದಕ್ಷತೆ ವೆಂಕಟಯ್ಯನವರು ಕಾಲೇಜಿಗೆ ಸೇರಿದ ವಸ್ತು ಶಿಷ್ಯ ಚಾಮರಾಜುಗೆ ಪರೀಕ್ಷೆಯಲ್ಲಿ ಅಂಕ ಕೊಡುವಾಗ ಯಥಾವತ್ತಾಗಿ ಕೊಟ್ಟರು. ಇದನ್ನು ಗಮನಿಸಿದ ಸಹ ಪ್ರಾಧ್ಯಾಪಕರು ವೆಂಕಟಯ್ಯನವರಿಗೆ ತಪ್ಪು ಮಾಡಿದಿರಿ ಅರಮನೆ ಹುಡುಗ ಎಂದು ಹೇಳಿದರು. ಮರುದಿನವೇ ವೆಂಕಟಯ್ಯನವರಿಗೆ ಅರಮನೆಯಿಂದ ಬುಲಾ ಬಂದಿತು. ಅಂತೆಯೇ ಅವರು ಕಳಿಸಿದ ಕಾರಿನಲ್ಲಿ ಅರಮನೆಗೆ ಹೋದರು. ಅಜಾರದಲ್ಲಿ ನಿಂತಿರಲು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಬಂದರು. ಒಮ್ಮೆ ವೆಂಕಟಯ್ಯನವರನ್ನು ಅಪಾದ ಮಸ್ತಕದವರೆಗೆ ನೋಡಿದರು. ಎತ್ತರದ ನಿಲುವು, ಕೆಂಪು ಮೈಬಣ್ಣ, ಶುಭ್ರ ಬಿಳಿ ಕರ್ಚೆ ಪಂಜೆ, ಕ್ಲೋಸ್ ಕಾಲರ್ ಕೋಟು, ಕಾಂತಿಯುತ ಕಣ್ಣುಗಳು, ಹಣೆಯ ಮೇಲೆ ಗಂಧದ ಬೊಟ್ಟು, ಜರತಾರಿ ಸಣ್ಣ ಎಳೆ, ಅಂಚಿನ ಪೇಟ, ಎಂಥವರು ಇವರು ಗುರು ಎಂದು ಗುರುತಿಸಬಹುದಾಗಿತ್ತು. ವೆಂಕಟಯ್ಯನವರು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದರು. ದೊರೆಗಳು ಕುಳಿತುಕೊಳ್ಳಲು ಹೇಳಿದರು. ಆಗ ಸೇವಕ ತಂದ ಅರಿವಾಣದಲ್ಲಿ ಹಣ್ಣು, ಹಂಪಲು, ಹೂವು, ಬಟ್ಟೆ, ವೀಳ್ಯ, ಹಣ ಅದನ್ನು ಕೊಡಲು ಮುಂದಾದಾಗ ವೆಂಕಟಯ್ಯನವರು ಸಂಕೋಚದಿಂದ ಇದು ಯಾಕೆ ಎನ್ನುತ್ತಾರೆ. ಅದಕ್ಕವರು ಅರಮನೆಯ ವತಿಯಿಂದ ಗುರುಭಕ್ತಿಗೆ ಅಲ್ಪ ಕಾಣಿಕೆ ಎನ್ನುತ್ತಾರೆ. ಗೌರವದಿಂದ ಪಡೆದು ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ಆಗ ದೊರೆಗಳು, ನಾನು ನಮ್ಮ ಚಾಮರಾಜವನ್ನ ಅಂಕಪಟ್ಟಿ ಗಮನಿಸುತ್ತಿದ್ದೆ, ಈಗ ನೀವು ನಿಮ್ಮ ವೃತ್ತಿ ಗೌರವ ಕಾಪಾಡಿರುವುದು ಕಂಡು ಬಂತು, ಬಹಳ ಸಂತೋಷವಾಯಿತು. ಒಂದು ಮಾತು, ನಾಳೆಯಿಂದ ನಿಮ್ಮ ಶಾಲೆ ಮುಗಿದ ನಂತರ ಅರಮನೆ ಕಾರು ಬರುತ್ತದೆ, ಸಂಜೆ ಅವನಿಗೆ ಪಾಠ ಹೇಳಿ, ನಿಮಗೆ ಸಂಭಾವನೆ ಇರುವುದು ಎಂದರು. ವೆಂಕಟಯ್ಯನವರು ನವೀರಾಗಿ ತಿರಸ್ಕರಿಸುತ್ತಾರೆ, ನಾನು ಸರ್ಕಾರಿ ಮಾಸ್ಟರು, ನನ್ನ ಪಾಠವೇನಿದ್ರೂ ಸರ್ಕಾರಿ ಶಾಲೆಯಲ್ಲಿ ಮಾತ್ರ, ಮಹಾಪ್ರಭುಗಳು ಅನ್ಯತಾ ಭಾವಿಸಬಾರದು, ಕ್ಷಮಿಸಿ ಎಂದರು. ದೊರೆಗಳು ಅವರ ಪ್ರತಿಫಲಾಪೇಕ್ಷೆ ಇಲ್ಲದ ವೃತ್ತಿ ಧರ್ಮಕ್ಕೆ ಮನದಲ್ಲೇ ವಂದಿಸಿದರು. ವೆಂಕಟಯ್ಯನವರು ಸಾಹಿತ್ಯ ಎಂದು ಗುರುತಿಸಿಕೊಳ್ಳದಿದ್ದರೂ ಅಪಾರ ಸಾಹಿತ್ಯ ಸೇವೆ ದ್ಯೋತಕವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ ಪ್ರಾರಂಭಿಸಿದರು. ವೆಂಕಟಯ್ಯನವರು ಸ್ವತಂತ್ರವಾಗಿ ಸಂಪಾದಿಸಿ ತಾವೇ ಪ್ರಕಟಿಸಿದ ಗ್ರಂಥವೆಂದರೆ ಹರಿಹರನ ಬಸವರಾಜ ದೇವರ ರಗಳೆ. ಕನ್ನಡದ ಅಶ್ವಿನಿ ದೇವತೆಗಳೆಂದು ಖ್ಯಾತರಾದ ಎಆರ್ ಕೃಷ್ಣಶಾಸ್ತ್ರಿ ಮತ್ತು ವೆಂಕಟಯ್ಯನವರು ಸೆಂಟ್ರಲ್ ಕಾಲೇಜಿನ ಸಂಘದ ಸ್ಥಾಪನೆ ಬೆಳವಣಿಗೆಗೆ ಅವಿರತ ಶ್ರಮಿಸಿದ್ದರು. ಡಿವಿಜಿ ಅವರು ಹೇಳುವಂತೆ ಕೃಷ್ಣಶಾಸ್ತ್ರಿಗಳು ಆ ಸಂಘದ ಚಟುವಟಿಕೆಯ ಮೆದುಳು, ವೆಂಕಟಯ್ಯನವರು ಅದರ ಹೃದಯ ಎಂದು. ವೆಂಕಟಯ್ಯನವರು ಮೂಲತಃ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಸಾಧಕ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿರುವ ಚಿದಂಬರಾಶ್ರಮ ವೆಂಕಟಯ್ಯನವರ ಪ್ರೇರಣೆ ಫಲ. ಹಾಸ್ಯ ಪ್ರಜ್ಞೆ. ಒಮ್ಮೆ ಟಿಪಿ ಕೈಲಾಸಂ ಅವರು ವೆಂಕಟಯ್ಯನವರ ಮನೆಗೆ ಬಂದರು. ವೆಂಕಟಯ್ಯನವರು ಎತ್ತರದ ಮನುಷ್ಯ. ಕೈಲಾಸಂರವರು ತಲೆ ಎತ್ತಿ ನೋಡಿ ಸ್ವರ್ಗದಲ್ಲಿ ಎಲ್ಲವೂ ಸುಕ್ಷೇಮವೇ ಎಂದು ಕೇಳಿದರಂತೆ. ಆಗ ವೆಂಕಟಯ್ಯನವರು ಬಗ್ಗಿ ನೋಡಿ ಪಾತಾಳದಿಂದ ಯಾವಾಗ ಬಂದಿರಿ, ಅಲ್ಲೇನು ವಿಶೇಷ ಎಂದು ನಗೆ ಚಟಾಕಿ ಆರಿಸಿದರಂತೆ. ಯಾವತ್ತೂ ಕಷ್ಟಕುಟಲಿಗೆ ಬಗ್ಗದ ವೆಂಕಟಯ್ಯನವರು ತಂದೆ ದೊಡ್ಡ ಸುಬ್ಬಣ್ಣನವರು ತೀರಿದಾಗ ಸಮುದ್ರದ ಮಧ್ಯದಲ್ಲಿದ್ದ ಸಂಸಾರದ ಹಡಗು ಚಿಕ್ಕಾಣಿ ಇಲ್ಲದಂತಾಯಿತು. ಕಾರಣ, ತಮ್ಮ ರಾಮಸ್ವಾಮಯ್ಯ ಒಬ್ಬರೇ ಮಲೇಬೆನ್ನೂರಿನಲ್ಲಿ ಶೇಖದಾರ್ ಆಗಿದ್ದರು. ಉಳಿದ 5 ಜನ ತಮ್ಮಂದಿರು, ಒಬ್ಬ ತಂಗಿ, ಹೊಣೆಗಾರಿಕೆ ಇವರ ಮೇಲೆ ಬಿತ್ತು. ಇವರೆಲ್ಲರನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಮದುವೆ ಮುಂಜಿ ಗುರುತರ ಜವಾಬ್ದಾರಿ ಇವರ ಹೆಗಲೇರಿತು. ಕರ್ತವ್ಯ ನಿಷ್ಠೆ. 1939 ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದಿತ್ತು. ಅದಕ್ಕಾಗಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ವೆಂಕಟಯ್ಯನವರ ಪಾತ್ರ ಹಿರಿದು. ಆ ಸಮ್ಮೇಳನದ ಅಂಗವಾಗಿ ಗಮಕ ಕಲೆಯ ಪ್ರದರ್ಶನವನ್ನು ನಡೆಸಬೇಕೆಂದು ಆ ಕಲೆಯಲ್ಲಿ ಪ್ರವೀಣರಾಗಿದ್ದ ಶ್ರೀಯುತರಾದ ಬಿಂದುರಾವ್, ಮಾಹಿಗೌಡ, ಕೃಷ್ಣರಾವ್, ಸಂಪತ್ ಕುಮಾರಯ್ಯ ಆಚಾರ್ ಮೊದಲಾದವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಕಾರ್ಯಕ್ರಮ ಮಹಡಿಯ ಮೇಲೆ ವಿಷಯ ಗದುಗಿನ ಭಾರತದ ರಸವತ್ತಾದ ಭಾಗಗಳಲ್ಲಿ ಗಮಕ ಓದುವ ಕಾರ್ಯಕ್ರಮ ಭರಾಟೆಯಿಂದ ಸಾಗಿತ್ತು. ಕೆಳಮನೆಯಿಂದ ಅಯ್ಯೋ ಅಯ್ಯೋ ಎಂಬ ರೋದನ ಕೇಳಿಬಂತು. ವೆಂಕಟಯ್ಯ ತನ್ನ ಕೆಲಸ ಇನ್ನೊಬ್ಬರಿಗೆ ವಹಿಸಿ ಕೆಳಗೆ ಬಂದರು. ಅದೊಂದು ಹೃದಯ ವಿದ್ರಾವಕ ದೃಶ್ಯ. ಅವರ ಎರಡನೇ ಹೆಂಡತಿಯ ಚೊಚ್ಚಲು ಮಗು ಕೊನೆ ಉಸಿರೆಳೆದಿತ್ತು. ವೆಂಕಟಯ್ಯನವರ ಕಣ್ಣಲ್ಲಿ ನೀರು ಬಂತು. ಹೆಂಡತಿಗೆ ಸಮಾಧಾನ ಹೇಳಿದರು. ಮಗುವನ್ನು ಒಪ್ಪ ಮಾಡಲು ಅಳಿಯನಿಗೆ ಹೇಳಿದರು. ಏನು ನಡೆದಿಲ್ಲವೇನೋ ಎಂಬಂತೆ ಮೇಲೆ ಬಂದು ಉತ್ಸಾಹದಿಂದ ಎಲ್ಲರಲ್ಲೂ ಬೆರೆತು ಅವರೆಲ್ಲರಿಗೂ ಊಟ ಮಾಡಿ ಕಳಿಸುತ್ತಾರೆ. ಇವರ ಕರ್ತವ್ಯ ನಿಷ್ಠೆ, ಅವರ ಕಲ್ಲೆದೆ ಎಂಥವರನ್ನು ದಂಗುಬಡಿಸುತ್ತದೆ. ಒಂದು ರಾತ್ರಿ ವೆಂಕಟಯ್ಯನವರ ಮನೆಯಲ್ಲಿ ಕಳತನವಾಗಿದೆ. ಉಟ್ಟ ಬಟ್ಟೆ ಬಿಟ್ಟರೆ ಬೇರೇನೂ ಉಳಿಸಿಲ್ಲ. ಮನೆಯವರು ಗೋಳಾಡುತ್ತಾ ವೆಂಕಟಯ್ಯನವರನ್ನು ಎಬ್ಬಿಸಿದಾಗ ಅವರ ಮೊದಲ ಮಾತು, ಅಯ್ಯೋ ಪಾಪ, ದೊಡ್ಡ ಬಂಗಲೆ ಮನೆ ಎಂದು. ಏನೂ ಸಿಗದ ಕಾರಣ ಇವನೆಂಥ ಪ್ರೊಫೆಸರ್, ಇವನಿಗಿಂತ ನಾವೇ ವಾಸಿ ಎಂದುಕೊಂಡಿರುತ್ತಾರೆ. ನಿಮ್ಮ ಊಟದ ಬೆಳ್ಳಿ ತಟ್ಟೆ ಇಲ್ಲ ಎಂದಾಗ, ನಾನು ಅಲ್ಯೂಮಿನಿಯಂ ತಟ್ಟೆಯಲ್ಲೇ ಊಟ ಮಾಡುತ್ತಿದ್ದೆ, ನೀವು ಕೇಳಲಿಲ್ಲ. ದೇವರ ಮಂಟಪದಲ್ಲಿ ಬೆಳ್ಳಿ ವಿಗ್ರಹಗಳು ಕಳವಾಗಿದ್ದವು. ಅದನ್ನು ಕೇಳಿದ ಅವರು, ದೇವರು ಬೆಳ್ಳಿ ಬಂಗಾರದಲ್ಲಿ ಕಾಣಿಸಿಕೊಂಡರೆ ಅವರ ಗತಿ ಇಷ್ಟೇ ಎಂದು ಆಸೆವಾಡಿದರು. ಅಂದು ಅವರ ಮಗನ ಹುಟ್ಟುಹಬ್ಬ. ನಿಲ್ಲಿ

0: ಮನೆಯವರು ಮುಂದಾದರು. ಆಗ ವೆಂಕಣ್ಣಯ್ಯನವರು ಇದೊಂದು ಸಣ್ಣ ವಿಷಯ ಎಂದು ಎಲ್ಲರನ್ನು ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗಿ ಬಟ್ಟೆ ಕುಡಿಸುತ್ತಾರೆ. ಹೋಳಿಗೆ ಪಾಯಸ ಅಡಿಗೆ ಮಾಡಿಸಿದರಂತೆ. ಅವರ ಮನೆ ಕಳ್ಳತನದ ಸುದ್ದಿ ತಿಳಿದು ಆಪ್ತರು ಸ್ವಾಂತಾನ ಹೇಳಲು ಬಂದು ಅವಕ್ಕಾಗಿದ್ದಾರೆ. ಕೆಲವರು ಊಟ ಮಾಡಿ ಶುಭ ಕೋರಿ ಹೋಗಿದ್ದಾರೆ. ಅವರ ಅಂತಿಮ ದಿನಗಳು 1939 ಇಸವಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಿತು. ಸಮಸ್ಯೆಗಳು ಹಲವು. ಅದರ ಅಧ್ಯಕ್ಷತೆ ವಿಷಯದಲ್ಲಿ ತೊಡಕಾಗಿತ್ತು. ಅದನ್ನು ತಿಳಿಗೊಳಿಸುವ ಜವಾಬ್ದಾರಿ ಹೊತ್ತ ವೆಂಕಣ್ಣಯ್ಯನವರು ಸಂಪನ್ನ ಮಾಡಿ ಮೈಸೂರಿಗೆ ಬಂದರು. ಬಂದು ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 24/2/1939 ಅವರ ಪ್ರಾಣವಾಯು ದೇಹ ತೊರೆದಿತ್ತು. ವಿಷಯ ತಿಳಿದೊಡನೆ ಕುವೆಂಪು ಮೊದಲುಗೊಂಡು ಮೈಸೂರಿನ ಸಾರಸತ್ವ ಲೋಕದ ಪ್ರಮುಖರೆಲ್ಲರೂ ಅವರ ಮನೆಗೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದರು. ವಿಶ್ವವಿದ್ಯಾನಿಲಯದ ಅಧಿಕಾರಿಯರಿಂದ ಅರಮನೆಯ ಪ್ರತಿನಿಧಿಗಳು ಅಪಾರ ಶಿಷ್ಯರುಂದದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬೆಂಗಳೂರಿನಿಂದ ಧಾವಿಸಿ ಬಂದರು. ಶ್ರದ್ಧಾಂಜಲಿಯಲ್ಲಿ ಬಿಎಂ ಶ್ರೀಕಂಠಯ್ಯನವರು ತಮ್ಮ ಸಂತಾಪ ವ್ಯಕ್ತಪಡಿಸುತ್ತಾ, ನನಗಂತೂ ಅವರೊಂದು ಹೆಮ್ಮೆ, ಬೆಳಕು, ಕಾವಲು. ಅವರ ಕಣ್ಮರೆ ಯಾವುದರೆಂದರೆ ಕಾರ್ ಇರುಳಿನಲ್ಲಿ ನನಗೆ ಪ್ರಾಣ ಹಾರಿತು, ಒಂದು ಕೈ ಮುರಿಯಿತು ಎಂದು ಪ್ರಲಾಪಿಸುತ್ತಾರೆ. ವೆಂಕಣ್ಣಯ್ಯನವರು ಕೇವಲ 54 ತುಂಬು ಜೀವನ ನಡೆಸಿದರು. ಆದರೆ ಅವರಿಗೆ ಸ್ವತಂತ್ರ ಸಂಭ್ರಮ ನೋಡುವ ಭಾಗ್ಯ ದೊರೆಯಲಿಲ್ಲ. ವೆಂಕಣ್ಣಯ್ಯನವರಿಗೆ ಕೋಪ ಬರುವುದು ವಿರಳ. ಒಮ್ಮೆ ಅವರು ಪ್ರಚಂಡ ಕೋಪದಿಂದ ಕನಲಿ ಕೆಂಡವಾದರು. ಅವರ ಮನೆ ಹಾಲಿನವಳು ವೆಂಕಣ್ಣಯ್ಯನವರ ಮಡದಿಯೊಂದಿಗೆ ವಾದ ವಿವಾದಕ್ಕೆ ತೊಡಗಿ ಹೀನಾಯ ಮಾತುಗಳಿಂದ ನಿಂದಿಸಿದಳು. ಕೊಠಡಿಯಲ್ಲಿ ಏನನ್ನೋ ಬರೆಯುತ್ತಾ ಕುಳಿತಿದ್ದ ವೆಂಕಣ್ಣಯ್ಯನವರು ಕಿವಿಗೆ ಬಿದ್ದದ್ದೇ ತಡ ರೋಷ ಭೂಷಣ ಮೂರ್ತಿಯಾಗಿ ಹೊರಗೆ ಧಾವಿಸಿ ಬಂದರು. ಆ ಹಾಲಿನವಳನ್ನು ದಹಿಸಿ ಬಿಡುವಂತೆ ದಿಟ್ಟಿಸಿ ನೋಡುತ್ತಾ, ನಾಲಿಗೆಯನ್ನು ಕಡಿದುಕೊಳ್ಳುತ್ತಾ, ನೀನ್ ಎಂದು ಆರ್ಭಟಿಸಿ ಬೈಬೇಕೆಂದು ಬಂದಿದ್ದಾರೆ. ಆದರೆ ಬೈಗಳು ಗೊತ್ತಿಲ್ಲ, ಅಭ್ಯಾಸವಿಲ್ಲ. ಆ ಭೈರವ ಮೂರ್ತಿಯನ್ನು ಕಂಡು ಹಾಲಿನವಳು ಓಡಿ ಹೋದಳು. ಶತಪಥ ಹೆಜ್ಜೆ ಹಾಕಿ ಬಚ್ಚಲು ಕೋಣೆಗೆ ಹೋಗಿ 16 ನೀರನ್ನು ತಲೆಯ ಮೇಲೆ ಸುರಿದುಕೊಂಡರು. ಆಗ ಕೋಪ ಶಾಂತವಾಯಿತು. ಥೋ, ಈ ಕೋಪ ಎನ್ನುವುದು ಬಹುದೊಡ್ಡ ಮೈಲಿಗೆ, ಇದನ್ನು ಗೆದ್ದವನು ಮಹಾತ್ಮ ಎಂದು ಹೇಳಿಕೊಂಡು ತಮ್ಮ ಕೊಠಡಿ ಸೇರುತ್ತಾರೆ. ಕುವೆಂಪು ರವರ ದೃಷ್ಟಿಯಲ್ಲಿ ಗುರು ವೆಂಕಣ್ಣಯ್ಯ. ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಪ್ರಖರವಾದದ್ದಲ್ಲ, ಸೌಮ್ಯವಾದದ್ದು. ಸೂರ್ಯಕಾಂತಿಯಂತೆ ಕೊರೆಯಿಸುತ್ತಿರಲಿಲ್ಲ, ಚಂದ್ರಕಾಂತಿಯಂತೆ ಸಮ್ಮೋಹಕವಾಗಿತ್ತು. ವೆಂಕಣ್ಣಯ್ಯನವರು ತರಗತಿಯಲ್ಲಿ ಪಾಠ ಹೇಳಿಕೊಡುವುದೆಂದರೆ ಒಂದು ಹಬ್ಬ. ಆತ್ಮೀಯವಾಗಿ ವಿದ್ಯಾರ್ಥಿಗಳೊಂದಿಗೆ ಭಾವೈಕ್ಯ ತಾಳಿ ನಕ್ಕು ನಗಿಸಿ ರಸವತ್ತಾಗಿ ಪಾಠ ಹೇಳುತ್ತಿದ್ದರು. ವೆಂಕಣ್ಣಯ್ಯನವರು ಹಸಿವಿನಂತಹ ಸ್ವಭಾವದವರು. ಕುವೆಂಪುರವರು ತಮ್ಮ ಶ್ರೀ ರಾಮಾಯಣ ದರ್ಶನಂ ಅವರ ಆಪ್ತ ಗುರುಗಳಾದ ವೆಂಕಣ್ಣಯ್ಯನವರಿಗೆ ಅರ್ಪಿಸಿ ಗುರುಗೌರವ ತೋರಿಸಿಕೊಂಡಿದ್ದಾರೆ. ಕೆಎಸ್ ನರಸಿಂಹಸ್ವಾಮಿಯವರ ದೃಷ್ಟಿಯಲ್ಲಿ ವೆಂಕಣ್ಣಯ್ಯನವರು. ವೆಂಕಣ್ಣಯ್ಯನವರ ಅಭೌತಿಕ ಆಧ್ಯಾತ್ಮಿಕ ವ್ಯಕ್ತಿತ್ವದ ಚಿತ್ರವನ್ನು ತಮ್ಮ ಕವಿ ಸಹಜ ವಾಣಿಯಿಂದ ಹೀಗೆ ಚಿತ್ರಿಸಿದ್ದಾರೆ. ಒಬ್ಬರಿಬ್ಬರು ಕಲ್ಪವೃಕ್ಷದಂತೆ ಎತ್ತರವಾಗಿ ತಂಪಾಗಿ ಪ್ರಬಲರಾಗಿ ಕಣ್ತುಂಬಿ ಪ್ರೀತಿ ಮನಸ್ಸು ಎತ್ತರದಲ್ಲಿ ಜಯಶೀಲರಾಗಿ ಕೆಲಸ ಮಾಡುತ್ತಿತ್ತು. ಹೊರನೋಟಕ್ಕೆ ಮರೆಯದ ಜೀವ ಒಳಗೆ ಲಾಳಿಯಂತೆ ದುಡಿದು ಸಾರಸತ್ವ ಪೀತಾಂಬರಗಳನ್ನೇ ಸಿದ್ಧಪಡಿಸುತ್ತಿತ್ತು. ಅದೆಂಥ ಗಾಂಭೀರ್ಯ! ಅದರ ಬೆಳದಿಂಗಳ ಬೆಳಕು ಬೆಟ್ಟಗಳನ್ನೇ ಮುಚ್ಚಿ ಆಡಿಸಿತು. ತನ್ನ ಕೃತಿಗಿಂತ ತನ್ನ ಹಿರಿಮೆ ಇರಿದಾಯಿತು ಎಂದಿದ್ದಾರೆ.
1: ಇದುವರೆಗೂ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ ಕೇಳಿದಿರಿ. ಮಾತನಾಡಿದವರು ಎಂ ಮೃತ್ಯುಂಜಯಪ್ಪ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಮುಂಗಾರು ಮಳೆ ಚಿತ್ರದ ಗೀತೆಗೆ ಹಾಡಿದ್ದಾರೆ ಸೋನು ನಿಗಮ್. ಸಂಗೀತ ಸಂಯೋಜನೆ ಮನೋಮೂರ್ತಿ, ಸಾಹಿತ್ಯ ಯೋಗರಾಜ್ ಭಟ್.

ಈಗ ಕೇಳಿ ಎರಡು ಕರಸು ಚಿತ್ರದ ಗೀತೆಗೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯಶಂಕರ್.

ಈಗ ಕೇಳಿ ದೇವತಾ ಮನುಷ್ಯ ಚಿತ್ರದ ಗೀತೆಗೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿಯ ನರಸಣ್ಣ ಸೋನರ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳು.

ಸೇಡಿಲು ಗುಡಗು ನಿಲ್ತುವ ಗರ್ಜನ ಸೇಡಿಲು ಗುಡಗು ನಿಲ್ತುವ ಗರ್ಜನ ಸೇಡಿಲು.

ಭಾವಗೀತೆಯ ಕಾರ್ಯಕ್ರಮದ ಕೊನೆಯ ಭಾವಗೀತೆಯನ್ನು ಕೇಳಿ ಬರೋಣ. ಪಿ ಕಾಳಿಂಗ್ರಾಮ್ ಅವರ ಧ್ವನಿಗೆ ಸಾಹಿತ್ಯ ನೀಡಿದ್ದಾರೆ ಜಿ ಪಿ ರಾಜರತ್ನ.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿ ಬರುವುದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10 ಗಂಟೆ. ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ. ಸಾಕ್ಷಾತ್ಕಾರ ಚಿತ್ರದ ಗೀತೆಗೆ ಹಾಡಿದ್ದಾರೆ ಪಿ ಸುಶೀಲ. ಸಂಗೀತ ಸಂಯೋಜನೆ ಎಂ ರಂಗರಾವ್, ಸಾಹಿತ್ಯ ಕೆ ಪ್ರಭಾಕರ್ ಶಾಸ್ತ್ರಿ.

ಈಗ ಕೇಳಿ ರಥಸಪ್ತಮಿ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಜಿ ಉದಯಶಂಕರ್, ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಈಗ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಗೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ಸಂಗೀತ ಸಂಯೋಜನೆ ಎಂ ರಂಗರಾವ್, ಸಾಹಿತ್ಯ ಜಿ ಉದಯಶಂಕರ್.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಈಗ ಕೇಳಿ ಬಂಗಾರದ ಮನುಷ್ಯ ಚಿತ್ರದ ಗೀತೆಗೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: The BRICS Sports Ministers' meeting concluded at Visakhapatnam in Andhra Pradesh with unanimous adoption of the Sports Joint Declaration. The declaration reaffirms the commitment of the member countries to strengthen cooperation in sports through dialogue, mutual respect and inclusiveness. The meeting was held under India's BRICS Chairship 2026. A key outcome of the meeting has been the proposal to establish a BRICS working group on sports technology to promote cooperation in sports science, artificial intelligence, digital transformation, and athlete performance. External Affairs Minister Dr. S. Jaishankar reached Moscow today on a two-day official visit to Russia. During the visit, the minister will co-chair the 27th session of the India-Russia Intergovernmental Commission on Trade and Economic, Scientific, Technological, and Cultural Cooperation. He will also meet Russian Foreign Minister Sergei Lavrov and exchange perspectives on regional and global issues. The National Skill Development Cooperation, NSDC, and Cultus Education have announced the launch of a nationwide cloud and artificial intelligence skilling initiative in collaboration with Amazon Web Services, AWS. The program aims to provide foundational AI and cloud literacy to 1,50,000 learners through AWS digital training content and to offer intensive job-ready training to 10,000 participants through the AWS Restart program focusing on youth in Tier 2 and Tier 3 cities. In football, East Bengal FC have lifted the Durand Cup for a record 17th time, ending a 22-year wait for the prestigious trophy after defeating arch-rival Mohun Bagan Super Giants 4-1 in the final in Kolkata this evening. The India Meteorological Department, IMD, has issued an orange alert for very heavy rainfall at isolated places over Chhattisgarh, Bihar, Odisha, East Madhya Pradesh tomorrow. Meanwhile, parts of the national capital received light to moderate rainfall. The weather agency predicted cloudy sky with a spell of very light to light rainfall at most places tomorrow. And that is the end of this news bulletin.
1: Akashwani Raichur FM Kendra Samaya Aru. 11:10 ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ, 6:35 ದೇಶಭಕ್ತಿಗೀತೆ, 6:55 ಸಂಸ್ಕೃತದಲ್ಲಿ ವಾರ್ತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಯಾದಾಪುರ್ ಅರಸೀಕೆರೆ ಹಾಸನ ಜಿಲ್ಲೆ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 9:30 ಚಿತ್ರಗೀತೆಗಳು, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಿವ ಸಂಹಿತ ಹಾಗೂ ಹಠ ಯೋಗ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡ್ಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಸ್ವರೂಪ ಮತ್ತು ಸಿದ್ಧತೆ ಕುರಿತು ಶಿಕ್ಷಕಿ ಹಾಗೂ ಕೆಸೆಟ್ ಪರೀಕ್ಷೆ ಬರೆದ ರೇಖಾ ಪತ್ತಾರ್ ಮಟ್ಟಮಾರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಹೋಗರ್. 6:30 ಜಿಲ್ಲಾ ವಾರ್ತಾಪತ್ರ, 6:50 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, 7:20 ಜನಪದ ಸಂಗೀತ, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ವೆಂಕಟೇಶ್ ಮೇವಿನ ಬೆಂಚಿ ಹಾಗೂ ರಮಾ ಕುಲಕರ್ಣಿ. 9:30 ದೊಡ್ಡಾಟ, ಕೃಷ್ಣ ಅರ್ಜುನರ ಕಾಳಗ, ಪ್ರಸ್ತುತಿ ಬಸವರಾಜ್ ಕಂಗನಾಳ್ ಮತ್ತು ಸಂಗಡಿಗರಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಿ ಜಾಕ್ ಅವರ ವಯೋಲಿನ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ. ಎಂದಿನಂತೆ 5:55 ಅಲ್ಲಿಯವರೆಗೆ ರೂಪಾಗೆ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.